0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತಹ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 May 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ

0: ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನ ಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೇ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಾಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬೋದು ಅಮಲ ಅನ್ನು ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರುತ್ತೆ. ಯಾಕೆ ಸುತ್ತತಾ ಇರುತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡಿಸಿ ಮಾತಾಡಿಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದಲೂ ಅಮಲನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಟ್ಯಾಗೋರ್ ಬರೆದ ನಾಟಕ ಅಂಚೆ ಮನೆ.
1: ಮುಯಿದ್ರೆ ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮ್ಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆಯಿಂದೇ ಎನಿಸುವುದಿಲ್ಲ. ಡಾಕ್ಟ್ರೆ ನೀವು ಹೇಳುದು
2: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದ್ರೂ
1: ಇದೇನು ಹೇಳ್ತಾ ಇದ್ದೀರಿ?
2: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
1: ಸಾಕ್ ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
2: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಏರಿಸ್ಕೊಳ್ತೇನೆ. ನಿಮ್ಮ ಮಗನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
1: ವೈದ್ರೆ, ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕಬೇಕಂದ್ರೆ ಕಷ್ಟ ಆಗೋದಿಲ್ವೇ?
2: ಹೌದು, ಕಷ್ಟ. ಆದರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ. ಅಪಸ್ಮಾರೇ ಜ್ವರೇಕಾಶೆ ಕಾಮಲಾಯಂ ಹಲೀಮಕೇ.
1: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನು ಮನೆಯಲ್ಲೇ ಕಟ್ಟಾಕಬೇಕೆ? ಬೇರೆ ಉಪಾಯವೇ ಇಲ್ವೇ?
2: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
1: ಅಯ್ಯೋ, ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದರೂ ಏನು ಹೇಳಿ? ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡಬೇಕು ಅಂತ ಹೇಳಿ. ಆದ್ರೆ ನಿಮ್ಮ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನು ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
2: ಕಷ್ಟಪಟ್ಟರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ, ಒಳ್ಳೆಯದು, ನಾನಿನ್ನು ಹೊರಡ್ತೇನೆ.
1: ಅಯ್ಯೋ, ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
3: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
1: ನೀವು ಮಕ್ಕಳನ್ನ ಮಾತಿನಲ್ಲೇ ಮರಳು ಮಾಡುವುದರಲ್ಲಿ ಸರ್ದಾರ ಅಲ್ವಾ?
3: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟು ಕಳವಳ?
1: ಮನೆಗೆ ಒಂದ್ ಮಗುವನ್ನು ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
3: ಓ, ಹಾಗೋ.
1: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
3: ಅದನ್ನೇನೋ ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
1: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
3: ಆದ್ದರಿಂದಲೇ ಇರಬೇಕು. ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
1: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
3: ಭಲೆ ಭಲೆ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
1: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ, ತಬ್ಬಲಿಯಾಗ್ಬಿಟ್ಟ.
3: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
1: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗಿಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನು ಇಷ್ಟು ಹೆದರ್ತಾ ಇದ್ದೇನೆ.
3: ನೀನ್ ಹೇಳುವುದು ಸುಳ್ಳೇನಲ್ಲ. ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ, ನಿಜವೇ. ಆದ್ರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸ್ಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
4: ಮಾವ.
1: ಏನು ಅವಲ?
4: ನಾನು ಅಂಗಳಕ್ಕೂ ಹೋಗ್ಬಾರ್ದ?
1: ಹೋಗ್ಬಾರ್ದಪ್ಪ.
4: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದಾರೆ. ಅಲ್ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬ ಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
1: ಹೋಗ್ಬಾರ್ದು ಮಗು.
4: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
1: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
4: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
1: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
4: ಬರೀ ಪುಸ್ತಕಗಳನ್ನ ಓದಿದ್ರ ಎಲ್ಲ ಗೊತ್ತಾಗುತ್ತಾ ಮಾವ?
1: ಏನಂತ ಮಾತಾಡ್ತೀಯ ಅಮಲ?
4: ನಾನ್ ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೆ ಏನು ಗೊತ್ತಿಲ್ಲ.
1: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ, ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
4: ಏನು, ಹೊರಗಡೆನೆ ಹೋಗಲ್ವಾ?
1: ಯಾವಾಗ ಹೋಗ್ತಾರೆ? ಹೇಳ ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ, ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆಯಿಡ್ತಾರೆ ಮಗು.
4: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
1: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
4: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ, ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
1: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
4: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲೊಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
1: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ. ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ, ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ, ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡವೇಕೆ ಆಗಬೇಕಿತ್ತು.
4: ಇದೇನು ಹೇಳ್ತಿದ್ದೀರಾ ಮಾವ ನೀವು, ಆ ಗುಡ್ಡದ ಆಚೆಗೆ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗೆ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೆಯಲ್ಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ. ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
1: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದೂ ಇಲ್ಲ.
4: ಏನು ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
1: ಹೌದಾ, ಅವನು ಹೇಗಿದ್ದ?
4: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು, ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ, ಅವನು ಎಡಗೈಯಲ್ಲಿ ಒಂದು ಲೋಟವಿತ್ತು, ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗ್ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರು ಕೆಲ್ಸ ಹುಡುಕ್ಬೇಕಾ?
1: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ.
4: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
1: ಹುಡುಕಿದ್ರು ಸಿಗದೇ ಇದ್ರೆ?
4: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ, ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡ್ಯವರೆಗೂ ಬಟ್ಟೆಯನ್ನ ಮಡಚಿಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳಿದೆ.
1: ಅತ್ತೆ ಏನಂದ್ರು ಅದಕ್ಕೆ?
4: ಜ್ವರ ಹೋದ್ಮೇಲೆ ಅವರೇ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
1: ಇನ್ನೇನು ಹೆಚ್ಚು ದಿನ ಇಲ್ಲ ಅಮಲ.
4: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
1: ಎಲ್ಲಿಗೆ ಹೋಗ್ತೀನಿ ಮಗು?
4: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
1: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
4: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
1: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
4: ನಾನು ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
1: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರ್ಬೇಡ.
4: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
1: ಅವರೆಲ್ಲಾದ್ರೂ ನಿನ್ನನ್ನು ಹಿಡ್ಕೊಂಡು ಹೋಗ್ಬಿಟ್ರೆ?
4: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನನ್ನ ಕೂರ್ಸ್ಬಿಡ್ತಾರಲ್ಲ, ಅದೇ ಬೇಜಾರು.
1: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
4: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನಿರ್ತೀನಿ.
5: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
4: ಓ ಮೊಸರಿನವನೇ ಮೊಸರು.
5: ಯಾಕ್ ಸುಮ್ನೆ ಕೂಗ್ತಾ ಇದೀಯ, ತಗೋತಿ ಏನು?
4: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
5: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಕರೆದು ಕಾಲಹರಣ ಮಾಡ್ತೀಯ?
4: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
5: ನನ್ ಜೊತೆನ?
4: ಹೌದು, ನೀನ್ ಅಷ್ಟ್ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೇಗೋ ಆಗುತ್ತೆ.
5: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
4: ವೈದ್ಯರು ನಾನ್ ಹೊರ್ಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
5: ನಿನಗೇನಾಗಿದೆ ಮಗು?
4: ಅದೇ ನನಗ್ ಗೊತ್ತಾಗ್ತಾ ಇಲ್ಲ. ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
5: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
4: ನಿನ್ನ ಹಳ್ಳಿಯಿಂದನ? ಬಹಳ ದೂರನ?
5: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
4: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ, ನೆನ್ಪಿಲ್ಲ.
5: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
4: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ. ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
5: ಹೌದೌದು, ಅಲ್ಲೇ.
4: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
5: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
4: ನಿಮ್ ಹಳ್ಳಿ ಹುಡ್ಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
5: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನೂ ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನ್ ಎಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರಬಹುದು.
4: ಇಲ್ಲ, ನಾನ್ ನಿಜವಾಗ್ಯೂ ಅಲ್ಲಿಗ್ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬೋದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನು ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
5: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
4: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
5: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗಬೇಕು.
4: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೇ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು, ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
5: ಅಯ್ಯೋ ಹಣೆ ಬರವೇ, ಈ ದನಿನ ನೀನ್ಯಾಕ್ ಕಲಿಬೇಕು ಮಗು?
4: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ, ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸೋ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
5: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
4: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
5: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ, ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
4: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
5: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲಿತೆ. ನಾನಿನ್ನು ಬರ್ಲಾ?
4: ಮೊಸರು ಮೊಸರು ಮೊಸರು, ದೈಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
6: ಹೀಗೆ ಕೂಗ್ತಿದ್ಯಾ? ನನ್ನ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
4: ಏಕೆ, ನಿನಗೇಕೆ ಹೆದರ್ಬೇಕು? ನಾನು
6: ಒಂದು ವೇಳೆ ನಿನ್ನ ನಾನು ಹಿಡ್ಕೊಂಡು ಹೋದ್ರೆ?
4: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
6: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
4: ಏನು, ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನ ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
6: ವೈದ್ಯರು ನಿಷೇಧಿಸುವರೆ, ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
4: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
6: ಇನ್ನೂ ಹೊತ್ತಾಗಿಲ್ಲ.
4: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗುವುದಿಲ್ವೇ ಪಹರೆ?
6: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
4: ನಿನ್ನ ಗಂಟೆ ನನಗೆ ಬಹಳ ಇಷ್ಟ, ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮನೆಯಲ್ಲಿ ಎಲ್ರು ಊಟ ಮಾಡಿದ್ಮೇಲೆ ನಮ್ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ, ಟನ್ ಟನ್ ಟನ್ ಟನ್ ಟನ್ ಟನ್. ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
6: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
4: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
6: ಇದಾರಿಗೂ ತಿಳಿಯದು.
4: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
6: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
4: ಹಾಗಾದ್ರೆ ನಾನೂ ಹೋಗ್ಬೇಕಾ?
6: ಯಾಕಿಲ್ಲ, ನೀನೂ ಹೋಗ್ಬೇಕು.
4: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
6: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
4: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನೂ ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
6: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
4: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದು ಹೋಗಿದೆ.
6: ಹಾಗೆ ಹೇಳ್ಬಾರ್ದು ಮಗು.
4: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ, ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
6: ಏಂತಮ್ಮ?
4: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲೇಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
6: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
4: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
6: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
4: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
6: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
4: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
6: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
4: ಭಲೇ, ಹಾಗಾದ್ರೆ ನನಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
6: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆ ಮನೆಯನ್ನು ತೆರಿಸಬೇಕಿತ್ತು?
4: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರು ತಂದ್ಕೊಡ್ತಾರೆ?
6: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
4: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲಿ ತಿರುಗುತ್ತಾರೆ?
6: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಹಾ, ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
4: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
6: ಅಂಚೆವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
4: ನೀನ್ ಯಾಕೆ ನಗ್ತಾ ಇದೀಯಾ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆಯ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
6: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
4: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
6: ಅಲ್ಲಿ ನೋಡು, ದೂರದಲ್ಲಿ ತಲೆಯ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
4: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
6: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರು ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
4: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗೆ ಬನ್ನಿ.
7: ಯಾರಯ್ಯಾದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
4: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
7: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
4: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
7: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
4: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
7: ಏಕೆ, ಏನು ಸಮಾಚಾರ?
4: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
7: ನಿನ್ನ ಹೆಸರಿಗೆ ಕಾಗದವ? ನಿನಗ್ಯಾರ್ ಕಾಗದ ಬರೀತಾರೆ?
4: ರಾಜನಿಂದ ಕಾಗದ ಬಂದ್ರೆ?
7: ಈ ಹುಡುಗನೇನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೇ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
4: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
7: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡು.

0: ಎಲ್ಲ ಸರಿಯಾಗ್ತದೆ.
1: ಆಗ ಪಾಲಕಿಯೋರ್ವಳು ಪ್ರವೇಶಿಸುವಳು.
2: ಬಡಗುತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
3: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
2: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
3: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿನ್ಗೇನಾಗಿದೆ?
2: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
3: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ, ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
2: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
3: ನನ್ನ ಹೆಸರು ಸುಧಾ ಅಂತ.
4: ಏನು ಸುಧಾನಾ?
3: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
4: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
3: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
4: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ.
2: ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತಹ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
3: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತಿದೆ.
2: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ ಏಳು ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
3: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೆ ಇಲ್ಲ. ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
4: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
3: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
2: ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ ಮಾತಾಡ್ಬಾರ್ದ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
3: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ, ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ, ಹೂವನ್ನ ಕೊಯ್ತುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
4: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
3: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
4: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
3: ಒಳ್ಳೇದು, ಹಾಗೆ ಮಾಡು.
4: ಹಾಗಾದ್ರೆ ನೀನ್ ಹೂವನ್ನ ಕೊಯ್ಟ್ಕೊಂಡು ಬರ್ತೀಯ ತಾನೆ?
3: ಬರ್ತೀನಿ ಬರ್ತೀನಿ.
2: ಖಂಡಿತ ಬರ್ತೀಯ ಅಲ್ವಾ?
3: ಖಂಡಿತ ಬರ್ತೀನಿ.
2: ನನ್ನನ್ನ ಮರ್ತ್ ಬಿಡಲ್ಲ ತಾನೆ? ನನ್ ಹೆಸರು ಅಮಲ ಅಂತ, ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
3: ಇರುತ್ತೆ, ಖಂಡಿತ ಇರುತ್ತೆ, ನಾನಂತೂ ಮರೆಯಲ್ಲ.
2: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
5: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
2: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
3: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
5: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
3: ನಾವಿಬ್ಬರು ಎತ್ತುಗಳಾಗ್ತೇವೆ.
4: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
5: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
2: ಆಮೇಲೆ ನದಿ ದಡದಲ್ಲೇ ಮನೆಗ್ ಹೋಗ್ತೀರಿ ಅಲ್ವಾ?
3: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
2: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
5: ನೀನು ಕೂಡ ಹೊರಗಡೆ ಬಾ, ಆಡೋಣ.
2: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
3: ವೈದ್ಯರು?
5: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
2: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ನಾನ್ ನೋಡ್ತೀನಿ.
3: ಇಲ್ಲಿ ನಮಗೆ ಆಡೋಕೇನಿದೆ?
2: ಇಲ್ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ, ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗೆ ಯಾವ ಉಪಯೋಗನೂ ಇಲ್ಲ.
3: ಅರೇ, ಎಷ್ಟು ಚೆನ್ನಾಗಿದೆ.

0: ಆಟದ ಸಾಮಾನುಗಳು, ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
1: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ, ನಿನ್ಗೆ ಬೇಜಾರಾಗುದಿಲ್ವೇನು?
2: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ, ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
0: ಆದ್ರೆ ಮತ್ತೆ ಇದನ್ನ ನಾವ್ ಹಿಂದಕ್ಕೆ ಕೊಡುವುದಿಲ್ಲ.
2: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
1: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
2: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟಾಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
0: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
2: ಹೌದು, ನಂಗೆ ತುಂಬಾ ನಿದ್ದೆ ಬರ್ತಿದೆ, ಯಾಕಂತನೇ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತುಕೊಂಡೇ ಇದ್ದೀನಿ, ಇನ್ನೂ ನನ್ನ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕ್ಕೂ ಬಹಳ ನೋವುತ್ತಿದೆ.
1: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆಯಲ್ಲ. ಓ ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
2: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ.
0: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಆಯ್ತಾ?
2: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ರು ಹೊರ್ಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆ ಅವರ ಪರಿಚಯ ಇದೆಯಾ?
1: ಇದೆ, ಚೆನ್ನಾಗಿದೆ.
2: ಯಾರು ಯಾರಿದ್ದಾರೆ, ಅವರ ಹೆಸರೇನು?
0: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
2: ಹೌದಾ, ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
1: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದೆ ಅಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
2: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ತ್ಕೊಂಡ್ ಬಂದು ನಂಗೆ ತೋರಿಸ್ತೀರಾ?
3: ಆಗ್ಲಿ, ತೋರಿಸ್ತೀವಿ.
2: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನೂ ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರ?
4: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
2: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ, ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯ್ ಅನಿಸುತ್ತೆ.
4: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯ. ಮನೆ ಮುಂದೆ ನೋಡು, ದಿನಾ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
2: ಮಾವ, ನನ್ನ ಆ ಫಕೀರ ತಾತ ಇದಾನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ ನೋಡಿ ಅವ್ನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
4: ಯಾರು, ಯಾರ ಫಕೀರ ತಾತ?
2: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
4: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
2: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
5: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
2: ಇವನೇ ಮಾವ, ಇವನೇ ಆ ಫಕೀರ, ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
4: ಇದೇನು ಇವನು?
5: ಹೌದಪ್ಪ, ನಾನೇ ಫಕೀರ.
4: ಏನ್ ತಾತ, ಯಾವ ಯಾವ ವೇಷದಲ್ಲೆಲ್ಲ ಬರ್ತೀಯೋ ನೀನು?
2: ಈ ಬಾರಿ ನೀನು ಎಲ್ಲಿಗ್ ಹೋಗಿದ್ದೆ ತಾತ?
5: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ, ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
4: ಏನು, ಕ್ರೌಂಚ ದ್ವೀಪಕ್ಕ?
5: ಇದರಲ್ಲಿ ಆಶ್ಚರ್ಯ ಪಡಲಿ ಏನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ, ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
2: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
5: ನೆನಪಿದೆ ಮಗು, ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
4: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ರು ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
5: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನೊಪ್ಪಬೇಕಾಗುವುದು. ಇದೊಂದೇ ಭಯ ನನಗಿರೋದು.
0: ಇಲ್ಲ ಇಲ್ಲ ಮಾವ, ನೀ ವೈದ್ಯರು ಏನು ಹೇಳ್ಬೇಡಿ, ಇನ್ನು ನಾನ್ ಇಲ್ಲೇ ಮಲ್ಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ, ಪರ್ವತ, ಸಮುದ್ರ ಇದ್ಯಾವ್ದು ನನ್ನನ್ನ ತಡೆಯಲ್ಲ.
4: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ, ಇದ್ರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ.
2: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
5: ಅದು ಬಹಳ ವಿಚಿತ್ರವಾದ ಸ್ಥಳ. ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ. ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
2: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
5: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
2: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
5: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
2: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
5: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯನೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
2: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
5: ಹಾ, ಆಗ ಕಷ್ಟವಿತ್ ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
4: ಇನ್ನು ನನ್ನಿಂದ ಸಹಿಸಕ್ಕೆ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚರನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
2: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
4: ಹೌದು, ಹೊರಟೋದ. ಆ ಫಕೀರನ್ ಮಾತು ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನ ಹೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನಿಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆ ಅಂತೆ, ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನ ಅವಸರವಾಗಿ ಹೊರಟು ಹೋಗ್ಬಿಟ್ಟ.
2: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
5: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
2: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ, ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ ಏಳು ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
5: ಭೇಷ್ ಭೇಷ್, ಮಧುವಣಗಿತ್ತಿಯನ್ನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ, ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದ್ರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
4: ಅಯ್ಯೋ, ಬಹಳವಾಯ್ತು. ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
2: ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರೂ ಕಾಗದ ಬಂದಿದ್ಯಾ?
5: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
2: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
5: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
2: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
5: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
2: ಅದು ಮಾತ್ರ ನನಗ್ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದ್ ಎಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳದ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ. ನಾಯಿ ಒಂದು ಮಾತ್ರ ತನ್ನ ಬಾಲವನ್ನಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬತಾ ಇದೆ.
5: ನಿನ್ನ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನು ನೋಡ್ತಾ ಇದ್ದೇನೆ.
2: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
5: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
2: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
5: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
2: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
5: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
2: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದಿನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
5: ಯಾರ ಮಗು ಆ ಮನುಷ್ಯ?
2: ಅವನ ಹೆಸರು ಚಿದಾಮ ಅಂತ.
5: ಯಾವ ಚಿದಾಮ?
2: ಅವನೇ ಇಲ್ಲಿಗೆ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ ಎರಡು ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ? ನಾನು ಅವನಿಗ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
5: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
2: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವ್ರಿಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೆ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ.
5: ನೀನ್ ಹೇಳೋದು ಸರಿಯಾಗಿದೆ ಮಗು, ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕ್ ನಿಮ್ ಬಳಿ ಬಂದು ಕೂರ್ತಿದ್ದ?
2: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ ಯಾವ ದಾರಿಲಿ ಹೋಗ್ಬೇಕು?
5: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
2: ಅವನು ಪಾಪ ಕುರುಡ, ಅವನಿಗ್ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟ್ ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
5: ಮನೆಯಲ್ಲೇ ಕುಳಿತಿದ್ರು ಸಹ ನಿನಗೆ ಎಂತಹ ದುಃಖವಿದೆಯಪ್ಪ?
2: ಇಲ್ಲ ಇಲ್ಲ, ಮೊದ್ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ನ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
5: ತಿಳಿಯದಿದ್ರು ನಿನಗಿದ್ರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
4: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
5: ಏನಾಯ್ತು?
4: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವೆಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
5: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
4: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
5: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ಗೆ ತಿಳಿಯದೇನು?
4: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನೂಕ್ತಾ ಇದ್ದೀರಿ.
2: ತಾತ, ರಾಜನು ಇದರಿಂದ ಸಿಟ್ಟುಕೊಳ್ತಾನಾ?
5: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
2: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ, ಎಲ್ಲದು ಕನಸು ಅಂತ ತೋರ್ತಾ ಇದೆ. ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
5: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
1: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
2: ವೈದ್ಯರೇ, ಈ ದಿನ ಬಹಳ ಹಾಯ್ ಅನಿಸ್ತಾ ಇದೆ. ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
1: ಮಾಧವ, ಇವನ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
4: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟು ಬಿಡಿ. ವಿಚಾರ ಏನಂತ ಹೇಳಿ.
1: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುದಿಲ್ವಾ ಅಂತ ನಾನು ನೂರ್ ನೂರ್ ಸಾರಿ ಹೇಳಿದ್ದೆ. ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
4: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ. ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ. ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
1: ಈ ದಿನ ಅದೇಕೋ ಒಂದು ಬಗೆಯ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ. ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ. ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
4: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ. ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
1: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು, ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನ್ ಅದ್ರಿಂದಲೇ ಬದುಕ್ತಾನೆ.
6: ಏನೋ ಹುಡುಗ,
5: ಗಲಾಟೆ ಮಾಡಬೇಡಿ.
2: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತ್ ಕೇಳಿಸ್ತಾ ಇದ್ಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದ್ದಾರೇನೋ ಅಂತ ಅನ್ಸ್ತಿದೆ.
4: ಮಗು,
6: ಏನಯ್ಯ ಮಾಧವ್ ದತ್ತ, ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ ಒಡನಾಟ ಅಲ್ವೇ?
4: ಇದೇನ್ ಹೇಳ್ತೀರಿ ಮುಖಂಡರೆ, ನಾವನ್ ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
6: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸುತ್ತಾನೆ.
4: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
6: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
2: ನಿಜವಾಗಿಯೂ
6: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ಲಿ ನೋಡು ರಾಜನ ಕಾಗದ.
2: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನ?
5: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
2: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೇ ತೋರ್ತಿದೆ. ಮುಖಂಡರೇ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
6: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
4: ನಿಮ್ಮ ಮುಖಂಡ್ರೆ ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
5: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
4: ತಾತ ನಿನಗೂ ಹುಚ್ಚು ಹಿಡಿತಾ ಏನು?
5: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
2: ತಾತ ಕೇಳಿಲ್ಲಿ, ರಾಜನ ಮಂಗಳವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
6: ಈ ಫಕೀರ್ನಿಗೆ ಇನ್ನು ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
2: ಮುಖಂಡ್ರೆ ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
6: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
2: ಬಹುಶಃ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
5: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
4: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
7: ಬಾಗಿಲು ತೆಗೆ.
4: ಯಾರು ನೀವು?
7: ಬಾಗಿಲು ತೆಗೆ.
4: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
6: ಯಾರೇ ಅಲ್ಲಿ, ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚಾನನ ಮುಖಂಡ, ನಿಮಗೆ ಭಯವಾಗುದಿಲ್ವೇನು? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
4: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
8: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
6: ಅಯ್ಯಬ್ಬ
2: ದೂತ, ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
8: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
2: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
8: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
9: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ, ತೆಗೀರಿ ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
2: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ, ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
9: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
2: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆನ್ ಬಿಟ್ಟು ಹೊರಗ್ ಹೋದ್ರೆ ಸಾಕು, ನನ್ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
9: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
2: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ ಸ್ನೇಹಿತರು. ನೀವು ಬರೋಕಿಂತ ಮುಂಚೆ ಇವರೇ ನನಗೆ ರಾಜನ್ ಕಾಗದನ ತಂದ್ಕೊಟ್ಟವ್ರು.
9: ಸರಿ, ಹಾಗೆ ಆಗಲಿ ಮಗು, ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
4: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೊ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
2: ಅದನ್ನ ನಾನು ಆಗ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
4: ಏನಂತ ನಿರ್ಧಾರ ಮಾಡಿದ್ಯ ಮಗು?
2: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
4: ಅಯ್ಯೋ, ನನ್ನ ಅದೃಷ್ಟವೇ
2: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
8: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
2: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗಿದೊಂದು ಗೊತ್ತೇ ಇಲ್ವಲ್ಲ.
6: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
9: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ, ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
4: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನಿಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ. ಇವರೆಲ್ಲ ನನ್ನ ಮನೆಯನ್ನ ಏಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
10: ಸುಮ್ಮನಾಗೋ ಅವಿಶ್ವಾಸಿ.
0: ಅಮಲ, ಅಮಲ,
9: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
0: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
9: ಒಳ್ಳೇದು, ಇಲ್ಲಿ ಕೊಡಿ.
0: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
9: ರಾಜರು ಬಂದು ಅವನ ಕರ್ದಾಗ.
0: ಹಾಗಾದ್ರೆ ನೀವು ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
9: ಏನ್ ಹೇಳ್ಬೇಕಮ್ಮ?
0: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
11: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ, ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ. ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ. ಅಂತ ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಚ್ಚಟ್ಟು ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯಾಗಿದ್ದಾರೆ. ಮಕ್ಕಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
1: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಲತಾ ಪೂಜಾರಿ, ಸಹ ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಚ್ಚಟ್ಟು. ಇಲ್ಲಿ ಇಂದು ರೇಡಿಯೋ ಕುಂದಾಪುರ 89.6 FM ಸಮುದಾಯ ಬಾನುಲಿ ಕೇಂದ್ರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಒಂದು ದೋಣಿ ಸಾಗಬೇಕಾದರೆ ಹುಟ್ಟು ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ ಎಂದು ಗಣಪತಿಯನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಸಾನಿಧ್ಯ 7ನೇ ತರಗತಿ, ವಿದ್ಯಾಶ್ರೀ 6ನೇ ತರಗತಿ, ಅಶ್ವಿನಿ 6ನೇ ತರಗತಿ.

0: ಕುಂದಾಪುರ ಕನ್ನಡದ ಗಾದೆಗಳು ಕೇವಲ ಭಾಷೆಯ ಸೊಬಗಲ್ಲ, ಕರಾವಳಿಯ ಜನಜೀವನದ ಹಿರಿಯರು ತಲೆಮಾರುಗಳಿಂದ ಸೋಸಿ ತಂದ ಬದುಕಿನ ಅನುಭವದ ಸಾರವಾಗಿದೆ. ಪ್ರಕೃತಿ, ಸ್ಥಳೀಯ ಜೀವನ ಶೈಲಿ ಮತ್ತು ನೇರ ನಿಸ್ಸುರತೆಯನ್ನು ಒಳಗೊಂಡಿರುವ ಈ ಗಾದೆಗಳು ಭಾಷೆಯ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ಥಳೀಯ ನದಿ, ಸಮುದ್ರ, ಕಾಡು, ಗುಡ್ಡಗಳನ್ನು ರೂಪಕವಾಗಿ ಬಳಸುವ ಈ ಗಾದೆಗಳು ಕುಂದಾಪುರದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಹಿರಿಯರು ತಮ್ಮ ಬದುಕಿನ ನೋವು, ನಲಿವು, ಏಳು ಬೀಳುಗಳನ್ನು ಕೇವಲ ಒಂದೆರಡು ವಾಕ್ಯಗಳಲ್ಲಿ ಮುತ್ತಿನಂತೆ ಪೋಣಿಸಿ ಹೇಳಿರುವ ಜೀವನ ಪಾಠಗಳಾಗಿವೆ. ಇದೀಗ ಕುಂದಾಪುರ ಕನ್ನಡ ಗಾದೆ ಮಾತನ್ನು ಹೇಳಲು ಬರುತ್ತಿದ್ದಾರೆ ಅಶ್ವಿನಿ, ಆರನೇ ತರಗತಿ.
1: ಪಾಪಿ ಸಮುದ್ರ ಕಿಳಿದ್ರು ಮುಂಗಾರ್ಗಂಟಿಗ್ ನೀರ್, ಆಡಿ ಕೋಪಿಂತ ಆಡಿ ಮೂಕೊಳ್ಳೆ, ಮಾತಾಡಿ ತಪ್ಪು ಕಾದ್ದೆ, ಓಡಿ ಹೋಗಿ ಸಿಕ್ಕು ಕಾದ್ದೆ, ಕೊಣಕಡಿದ್ದನ ರಂಗಸ್ಥಳವೂ ಆರಿ ಅಂತ ನಂಬೆ, ಮನಸ್ಸು ಜೊತೆಗಿದ್ದ ಕಾಣ್ಕ ನೀರಿ ನಾಳೆ ತಿಳಿದ ಕಾಣ್ಕ, ಕೆಟ್ಟ ಚಾಳಿ ಗಟ್ಟ ಹೊತ್ತು ಬಿಡುವುದಿಲ್ಲ, ಮಂಗನ್ ಕೈಯಾಗೆ ಮಾಣಿಕ್ಯ ಕೊಟ್ಟಂಗಾಯ್ತು, ಕ್ವಾಡ ಮುಂದೆ ಕಿನ್ನರಿ ಬಾಸ್ದಂಗೆ ಸೈ, ಆಚರ್ ಮತ್ ಹೋಗ್ಲಂಗಿಟ್ಕಂಡ ಊರೆಲ್ಲ ಹುಡ್ದಂಗಾಯ್ತು, ಮೂರ್ ಹೆತ್ತಳ ಆರ್ ಹೆತ್ತಳಿ ಬುದ್ಧಿ ಹೇಳ್ದಳಂಬ್ರೆ, ಹೊಸ ಆದನಿಗೆ ಪದಾರ್ಥ ಬೇಡ, ನಿದ್ರಿ ಬತ್ತನಿಗೆ ಹಸಿ ಬೇಡ, ಗುಂಬಳಕಾಯಿ ಕಳ್ಳ ಅಂದ್ರೆ ಹೊಗಲ್ ಮುಟ್ಕಂಡ, ದೇವ್ ಕೊಟ್ರು ಪೂಜಾರಿ ಬಿಡ, ಉರಿತ್ ಗಾಯಕ್ಕೆ ಉಪ್ಪು ಸುರ್ದಂಗ, ನಾಯಿ ಹತ್ರ ಹೇಳ್ರೆ ನಾಯಿ ತನ್ ಬಾಲ್ ಹತ್ರ ಹೇಳ್ತಂಬ್ರು, ಉಂಡೆ ಬಡ ಅಂತ ಕೇಳ್ರೆ ಮುಂಡಸ್ ಮೂವತ್ ಮೊಳ ಅಂತಿತ್ತು, ಇದ್ದು ತಿದ್ದಂಗೆ ಹೇಳ್ರೆ ಎತ್ ಬಂದ್ ಅದಿ ಹೊಡ್ದಂಗೆ.
0: ಧನ್ಯವಾದಗಳು ಪುಟಾಣಿಗಳೇ. ವೈವಿಧ್ಯತೆಯಲ್ಲಿ ಏಕತೆ, ಸಾಮೂಹಿಕ ಶಕ್ತಿ ಮತ್ತು ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗೂಡಬೇಕು. ಪ್ರತ್ಯೇಕವಾಗಿರುವ ಬೆರಳುಗಳು ಹೇಗೆ ಮುಷ್ಟಿಯಾದಾಗ ಅಪಾರ ಬಲವನ್ನು ಪಡೆಯುತ್ತವೆಯೋ ಹಾಗೆಯೇ ದೇಶದ ಪ್ರತಿಯೊಬ್ಬ ಪ್ರಜೆಯು ಒಗ್ಗೂಡಿದಾಗ ಯಾವುದೇ ಕಷ್ಟವನ್ನು ಎದುರಿಸಬಹುದು. ಭಾರತದ ಬಹುತ್ವವನ್ನು ಬಿಂಬಿಸುತ್ತಾ ಭಿನ್ನ ಜಾತಿ, ಧರ್ಮ ಮತ್ತು ಭಾಷೆಯ ಜನರೆಲ್ಲರೂ ಭಾರತ ಮಾತೆಯ ಮಕ್ಕಳು ಎಂದು ದೇಶಭಕ್ತಿ ಗೀತೆಯ ಮೂಲಕ ಸಾರಲು ಬರುತ್ತಿದ್ದಾರೆ ಸಾಂಧ್ಯ, ಸಾನ್ವಿ, ವಿದ್ಯಾಶ್ರೀ, ಆಶಿತ್, ಶ್ರೀಪ್ರಸಾದ್, ವೀಣಾ, ಶ್ರಾವಣ.

0: ಪುಟಾಣಿಗಳಿಗೆ ಧನ್ಯವಾದಗಳು. ಕವನವು ಕೇವಲ ಪದಗಳ ಜೋಡಣೆಯಲ್ಲ, ಬದಲಿಗೆ ಭಾಷೆಯ ಸೌಂದರ್ಯ ಮತ್ತು ಭಾವನಾತ್ಮಕತೆಯನ್ನು ತರುವ ಕಲೆಯಾಗಿದೆ. ಇದು ನಮ್ಮ ಮೌನ ಮತ್ತು ಭಾವನೆಗಳಿಗೆ ಜೀವ ತುಂಬುತ್ತದೆ. ಕವನವು ಹೃದಯದ ಆಳದ ದುಃಖ, ಸಂತೋಷ, ಪ್ರೀತಿ ಮತ್ತು ನೋವನ್ನು ನೇರವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಇದೀಗ ಕವನ ವಾಚನ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿ ಸೃಷ್ಟಿ ಇವರಿಂದ.
1: ಕವನದ ಶೀರ್ಷಿಕೆ ಗುರುವೇ ಜ್ಞಾನ ದಿನಮಣಿ. ಚಿನ್ನರೆಲ್ಲ ಸೇರಿಕೊಂಡು ಶಾಲೆಯತ್ತ ಸಾಗುವ, ಸ್ಲೇಟುಗಳ ಕೈ ಹಿಡಿದುಕೊಂಡು ಅಕ್ಷರಗಳ ತಿದ್ದುವ, ಪಾಟಿ ಹಿಡಿದು ಪಾಠ ಓದಿ ಜ್ಞಾನವನ್ನು ಗಳಿಸುವ, ರಾಗ ಹಾಕಿ ಕವಿತೆ ಓದಿ ಜಾಣ ಮಕ್ಕಳೆನಿಸುವ, ಗುರು ನಮಗೆ ಅರಿವು ನೀಡುವವರು ಅಂದಿನ, ವಿದ್ಯೆ ಕಲಿಸಿ ಬುದ್ಧಿ ಹೇಳಿ ತಿದ್ದುವರು ಮನುಕ್ಷಣ, ಪುಸ್ತಕದ ಜ್ಞಾನವೆಲ್ಲ ಮಸ್ತಕದಲ್ಲಿ ಉಳಿಯಲಿ, ಕಲಿತ ವಿದ್ಯೆ ಜೀವನದಲ್ಲಿ ದಾರಿದೀಪವಾಗಲಿ, ಗುರುವೇ ನಿಮಗೆ ಕೋಟಿ ನಮನ ಎಂದು ನಾನು ಚಿರಋಣಿ, ನಿಮ್ಮ ನುಡಿಯು ನಿಮ್ಮ ನಡೆಯು ನಮಗೆ ಜ್ಞಾನ ದಿನಮಣಿ.
0: ಧನ್ಯವಾದಗಳು. ಕುಂದಾಪುರ ಕನ್ನಡದ ಭಕ್ತ ಕುಟ್ಟುವ ಹಾಡು ಕೇವಲ ಮನರಂಜನೆಯಲ್ಲ, ಇದು ಕುಂದಾಪುರದ ಕೃಷಿ ಸಂಸ್ಕೃತಿ ಸಮುದಾಯದ ಬಾಂಧವ್ಯ ಮತ್ತು ಹಳೆಗನ್ನಡದ ಸೊಗಡನ್ನು ಸಾರುವ ಜೀವಂತ ಜಾನಪದ ಕಲೆಯಾಗಿದೆ. ಈ ಹಾಡು ಗ್ರಾಮೀಣ ಮಹಿಳೆಯರ ಕಠಿಣ ಪರಿಶ್ರಮವನ್ನು ಹಗುರಾಗಿಸುತ್ತವೆ. ಸಾಂಪ್ರದಾಯಿಕವಾಗಿ ಭತ್ತ ಕುಟ್ಟುವಾಗ ಹೇಳುವ ಹಾಡನ್ನು ಹೇಳಲು ಬರುತ್ತಿದ್ದಾರೆ ಅಶ್ವಿನಿ, ವಿದ್ಯಾಶ್ರೀ, ಸಾನಿಧ್ಯ, ಸಾಮಿ, ವೀಣಾ, ಶ್ರಾವಣಿ.

ಪುಟಾಣಿಗಳಿಗೆ ಧನ್ಯವಾದಗಳು. ಧಾರ್ಮಿಕ ಪಠಣವು ಮನಸ್ಸಿಗೆ ಏಕಾಗ್ರತೆ, ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ಒದಗಿಸುತ್ತದೆ. ಇದು ನರಮಂಡಲವನ್ನು ಶಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ದೈಹಿಕ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದೀಗ ಧಾರ್ಮಿಕ ಪಠಣವನ್ನು ಮಾಡಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾಶ್ರೀ.

0: ಧನ್ಯವಾದಗಳು. ಮಾನವನ ಬದುಕಿನಲ್ಲಿ ಕಥೆಗಳು ಅತ್ಯಂತ ಪ್ರಭಾವಶಾಲಿ ಪಾತ್ರವನ್ನು ವಹಿಸುತ್ತದೆ. ಕೇವಲ ಮನೋರಂಜನೆ ಮಾತ್ರವಲ್ಲದೆ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತುವ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದ ಜ್ಞಾನವನ್ನು ಗ್ರಹಿಸಲು ನೆರವಾಗುತ್ತದೆ. ಕಥೆ ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕಥೆ ಎಂದರೆ ಇಷ್ಟ. ಇದೀಗ ಕಥೆ ಹೇಳಲು ಬರುತ್ತಿದ್ದಾರೆ ನಾಲ್ಕನೇ ತರಗತಿ ವಿದ್ಯಾರ್ಥಿ ಶಿರಿಷಾ.
1: ನಮಸ್ಕಾರಗಳು, ನನ್ನ ಹೆಸರು ಶಿರಿಷಾ. ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ಜಾಣ ಮುಂಜೆ ಎಂಬ ಕಥೆಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಒಂದಾನೊಂದು ಊರಿನಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಮನೆ ಇತ್ತು. ಮನೆಯ ಮೇಲೊಂದು ಹುಂಜವಿತ್ತು. ಹಸಿದ ನರಿಯು ಅಲ್ಲಿಗೆ ಬಂದಿತು. ಅದು ಹುಂಜವನ್ನು ಕಂಡು ಅದನ್ನು ತಿನ್ನಲು ಒಂದು ಉಪಾಯ ಮಾಡಿತು. ಹುಂಜ ಹುಂಜ, ನೀನು ನೋಡಲು ತುಂಬಾ ಸುಂದರವಾಗಿರುವೆ, ನಾನು ನೀನು ಗೆಳೆಯರಾಗೋಣವೆ ಎಂದು ಹೇಳಿತು. ದೂರದಲ್ಲಿದ್ದ ಬೇಟೆ ನಾಯಿಗಳನ್ನು ಕಂಡ ಹುಂಜವು ನರಿಯ ಉಪಾಯವನ್ನು ತಿಳಿದು, ಬೇಟೆ ನಾಯಿಗಳು ಬರುತ್ತಿವೆ, ಎಲ್ಲರೂ ಸೇರಿ ಗೆಳೆಯರಾಗೋಣವೆ ಎಂದು ಹೇಳಿತು. ಬೇಟೆ ನಾಯಿಗಳು ಬರುತ್ತಿರುವುದನ್ನು ಕಂಡು ನರಿ ಹೆದರಿ ದೂರ ಓಡಿ ಹೋಯಿತು. ಹಾಗೆ ಹುಂಜವು ಅಪಾಯದಿಂದ ಪಾರಾಯಿತು. ನೀತಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಧನ್ಯವಾದಗಳು.
0: ಧನ್ಯವಾದಗಳು. ಭಾವಗೀತೆ ಕವಿಯ ಅಂತರಂಗದ ಭಾವನೆಗಳನ್ನು ರಾಗ, ತಾಳ ಮತ್ತು ಲಯಬದ್ಧವಾಗಿ ಅಭಿವ್ಯಕ್ತಗೊಳಿಸುವ ಸಾಹಿತ್ಯ ಪ್ರಕಾರವಾಗಿದೆ. ಕವಿಯು ತನ್ನ ಸ್ವಂತ ಅನುಭವಗಳು, ನೋವು ನಲಿವುಗಳು ಮತ್ತು ಪ್ರೀತಿಯನ್ನು ನೇರವಾಗಿ ಭಾವಗೀತೆಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಯಾದ ಸಾನಿಧ್ಯ ಇವರು ಭಾವನಾಂತರಾಳದಲ್ಲಿ ಎಂಬ ಭಾವಗೀತೆಯನ್ನು ಹಾಡಲಿದ್ದಾರೆ.

ಎಲ್ಲರ ಮನಸ್ಸನ್ನು ಮುದಗೊಳಿಸಿದ ತಮಗೆ ಧನ್ಯವಾದಗಳು. ಭಕ್ತಿಗೀತೆಗಳು ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ದೈವಿಕ ಅನುಭೂತಿಗಳನ್ನು ನೀಡುತ್ತವೆ. ಇದು ಭಕ್ತರನ್ನು ದೇವರೊಂದಿಗೆ ಬೆಸೆಯುವ ಮಾಧ್ಯಮವಾಗಿದ್ದು ಒತ್ತಡದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲು ಅತ್ಯಂತ ಪ್ರಭಾವಶಾಲಿಯಾಗಿವೆ. ಭಕ್ತಿಗೀತೆಗಳು ನಮ್ಮ ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ಸಾರುವ ಈ ಭಕ್ತಿಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಿರೂಪ.

0: ಧನ್ಯವಾದಗಳು. ಕಥೆಗಳು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸಾಮಾನ್ಯ ವಿಷಯಗಳನ್ನು ಸಹ ಆಸಕ್ತಿದಾಯಕವಾಗಿ ಗ್ರಹಿಸುವ ಶಕ್ತಿಯನ್ನು ಬೆಳೆಸುತ್ತವೆ. ಇದೀಗ ನಿಮಗೆಲ್ಲ ಕತೆ ಹೇಳಲು ಬರುತ್ತಿದ್ದಾರೆ ಅಶ್ವಿನಿ, 6ನೇ ತರಗತಿ.
1: ಮುನ್ನಿ ಕಪ್ಪೆ ಜಾನು ಇರುವೆ. ಒಂದು ದಿನ ಮುನ್ನಿ ಕಪ್ಪೆ ಹಾಗೂ ಜಾನು ಇರುವೆ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ನಡೆಯಿತು. ಏಕೆಂದರೆ ಹಿಂದೊಂದು ದಿನ ಮುನ್ನಿ ಕಪ್ಪೆಯು ಇರುವೆಗಳನ್ನು ಆಟಕ್ಕೆ ಕರೆದಾಗ, ನಮಗೆ ಕೆಲಸವಿದೆ, ನಾವು ಈಗ ಬರೋದಿಲ್ಲ ಎಂದು ಇರುವೆಗಳು ಹೇಳಿದ್ದವು. ಇರುವೆಗಳ ಮಾತು ಕೇಳಿ ಮುನ್ನಿ ಕಪ್ಪೆಗೆ ಬೇಸರವಾಗಿತ್ತು. ಅದರ ಬೆಚ್ಚು ಮೊರೆಯನ್ನು ನೋಡಿ ಜಾನು ಇರುವೆ ಕಿಸಕ್ಕೆಂದು ನಕ್ಕಿತು. ಹಾಗಾಗಿ ಜಾನು ಇರುವೆಗೆ ಪಾಠ ಕಲಿಸಲು ಮುನ್ನಿ ಕಪ್ಪೆ

ಎಂದಿತು. ಮಾತು ಮುಂದುವರೆಸುತ್ತಾ, ನಾನು ಉಫ್ ಎಂದು ಕೂದಿದರೆ ನೀನು ಅಷ್ಟು ದೂರ ಹಾರಿ ಹೋಗುತ್ತಿ. ನನ್ನನ್ನು ನೋಡು, ನಾನು ಎಷ್ಟು ದೊಡ್ಡವನಿದ್ದೇನೆ ಎಂದು ಅಣಕಿಸಿತು. ಜಾರು ಇರುವೆಗೆ ಮುನ್ನಿ ಕಪ್ಪೆಯ ಮಾತುಗಳನ್ನು ಕೇಳಿ ಅಳು ಬಂದಿತು, ಗಳಗಳನೆ ಹತ್ತಿತು. ಜಾರು ಇರುವೆ ಅಳುತ್ತ ತನ್ನ ಮನೆಯ ಕಡೆಗೆ ಓಡಿತು.

ಇದೆ ಎಂದಿತು. ಅಮ್ಮ ಇರುವೆಯು ಜಾರು ಇರುವೆಯ ತಲೆ ಸವರಿ ಸಮಾಧಾನ ಪಡಿಸಿತು. ಮಾತು ಮುಂದುವರೆಸಿ, ನೋಡು ಮಗ, ಆ ಮುನ್ನಿ ಕಪ್ಪೆಗೆ ನಮಗಿರುವಷ್ಟು ಶಕ್ತಿ ಇಲ್ಲ. ಹೌದಾ, ಅದು ಹೇಗೆ? ಹೌದು ಮಗ, ನೀನು ಅದರ ಬಳಿಗೆ ಹೋಗಿ ಹೀಗೆಂದು ಸವಾಲು ಮಾಡು, ನಾಳೆಯೇ ನಾವೊಂದು ಸ್ಪರ್ಧೆ ಏರ್ಪಡಿಸೋಣ. ಜಾನು ಇರುವೆ ಕುಣಿಯುತ್ತ ಮುನ್ನಿ ಕಪ್ಪೆಯ ಬಳಿ ಬಂದು, ನಿನಗಿಂತ ನಾನೇ ಶಕ್ತಿವಂತ, ಬೇಕಿದ್ದರೆ ನಾಳೆಯೇ ಪರೀಕ್ಷೆ ಮಾಡೋಣ ಎಂದು ಸವಾಲು ಹಾಕಿತು. ಮರುದಿನ ಇಬ್ಬರ ನಡುವೆ ಸ್ಪರ್ಧೆ ಆರಂಭವಾಯಿತು. ಪಾರು ಚಿಟ್ಟೆ, ಸಾರಿ ಜೇನುನೊಣ, ಲಾಳಿ ಕಂಬಳ ಹುಳ, ಹೀಗೆ ಎಲ್ಲರೂ ಕುತೂಹಲದಿಂದ ಅಲ್ಲಿಗೆ ಬಂದು ಸೇರಿದ್ದರು. ಮೂಗಿಲಿಯು ಸ್ಪರ್ಧೆಯ ತೀರ್ಪಿಗೆ ತಯಾರಾಗಿ ಕುಳಿತಿತು. ಮೊದಲಿಗೆ ಜಾನು ಇರುವೆಯ ಬಳಿ ಅದರ ಗಾತ್ರ ಹಾಗೂ ತೂಕಕ್ಕಿಂತ ಹೆಚ್ಚಾದ ಅವಲ

0: ಹೋಗಲು ಹೇಳಲಾಯಿತು. ಮುನ್ನಿ ಕಪ್ಪೆ ಎಷ್ಟು ಪ್ರಯತ್ನಿಸಿದರು ಅದಕ್ಕೆ ಹಣ್ಣನ್ನು ಎತ್ತಲು ಆಗಲೇ ಇಲ್ಲ. ಅಲ್ಲಿ ನೆರೆದಿದ್ದ ವೀಕ್ಷಕರೆಲ್ಲರೂ ಗೊಳ್ಳೆಂದು ನಕ್ಕರು. ಮುನ್ನಿ ಕಪ್ಪೆಗೆ ತುಂಬಾ ಅವಮಾನವಾಯಿತು. ಸ್ಪರ್ಧೆಯ ತೀರ್ಪುಗಾರ ಮೂಗಿಲಿಯು ಜಾನು ಇರುವೆಯನ್ನು ಸ್ಪರ್ಧೆಯ ವಿಜಯಿ ಎಂದು ಹೇಳಿ ಅದರ ಕೈಯನ್ನು ಮೇಲಕ್ಕೆತ್ತಿತ್ತು. ಈ ಸ್ಪರ್ಧೆಯಲ್ಲಿ ಮುನ್ನಿ ಕಪ್ಪೆಗೆ ತನ್ನ ತಪ್ಪಿನ ಅರಿವಾಯಿತು. ಜಾನು ಇರುವೆಯ ಬಳಿ ಬಂದು ಕ್ಷಮೆ ಕೇಳಿತು. ನಂತರ ಅವರಿಬ್ಬರು ಆತ್ಮೀಯ ಗೆಳೆಯರಾದರು. ಅಮ್ಮ ಇರುವೆಯು ಜಾನು ಇರುವೆಗೆ ಅಭಿನಂದನೆ ಹೇಳಿತು. ಇರುವೆಯ ಪರಿವಾರವೆಲ್ಲವೂ ಸಂತಸದಿಂದ ನಲಿದಾಡಿದವು.
1: ಕಥೆಯನ್ನು ಹೇಳಿ ನಮ್ಮ ಮನಸ್ಸನ್ನು ಮುದಗೊಳಿಸಿದ ನಿಮಗೆ ಧನ್ಯವಾದಗಳು. ಈಗ ಅಭಿನಯ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಶರಣ್ಯ, 4ನೇ ತರಗತಿ.

ಧನ್ಯವಾದಗಳು ಪುಟಾಣಿಗಳಿಗೆ. ಭಾರತದಲ್ಲಿ ನೂರಾರು ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಅವೆಲ್ಲವೂ ತಾಯಿ ಶಾರದೆ ಹಾಗೂ ಭಾರತ ಮಾತೆಯ ರೂಪಗಳೇ ಎಂಬುದನ್ನು ತಿಳಿಸುವ ದೇಶಭಕ್ತಿ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಆಶಿತ್, ಸಾತ್ವಿಕ್, ಅಶ್ವಿನಿ, ಶ್ರಾವಣಿ, ವೀಣಾ, ಸಾನ್ವಿ, ಸಾನಿಧ್ಯ, ಶ್ರೀಪ್ರಸಾದ್.

0: ಧನ್ಯವಾದಗಳು ಪುಟಾಣಿಗಳಿಗೆ. ಇದೀಗ ಮಿಮಿಕ್ರಿ ಮಾಡಿ ನಿಮ್ಮ ಮನಸ್ಸನ್ನು ಮುದಗೊಳಿಸಲು ಬರುತ್ತಿದ್ದಾರೆ ಮನ್ವಿತ್ ಆರನೇ ತರಗತಿ.
1: ಇವತ್ತು ನಮ್ಮ ಶಾಲಿರಾಜಿ ಎಂತ ಕಾಣ್ತಾ ಭಾನುವಾರ ನಾನು ನನ್ನ ಫ್ರೆಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಂತ ಕಾಣ್ತಿತ್ತ. ದೇವಸ್ಥಾನಕ್ಕೆ ಅಮ್ಮ ಹಾಕೊಂಡ್ರು ಅದಕ್ಕೆ ಆ ದೇವಸ್ಥಾನ ಇಲ್ಲೇ ನಮ್ಮ ಅದೊಂದು ದೊಡ್ಡ ಕಾಡಿನ ಮಧ್ಯೆ ಆ ಕಾಡಂತೂ ಎಷ್ಟು ಪ್ರಾಣಿ ಇದ್ದು ಏನೋ ಯಾರಿಗೆ ಹೋಯ್ತ ನಾವು ಹಾಪ ಅಂತ ಈಗ ಕಾಣಿತ್ತ. ಈಗ ನಾನು ನನ್ನ ಫ್ರೆಂಡ್ ಹಾಕಿತ್ತು ಹಾಪ

0: ನಿಮ್ಗೆ ಆತ ನಡಿ ಅಂದಿ. ಅಮ್ಮ ಸ್ವಲ್ಪ ನಡ್ದ, ಆಮೇಲೆ ನಡೆದು ಕೂಡ ಅಮ್ಮ ಮಾತು ನಂಗೆ ಆಗಿಲ್ಲ ಅಂದ. ಅದಕ್ಕೆ ಮಾಕು ಬಾ ಅಂದಿ. ಅದಕ್ಕೆ ಎರಡೆರಡು ಹಕ್ಕಿಗಳು ಸಿಕ್ತ, ಒಂದು ಕೋಗಿಲೆ ಒಂದು ಪಾರಿವಾಳ. ಪಾರಿವಾಳ ಹಿಂಗ್ ಕುಕ್ಕಿ ಏನ್ ಪ್ರಾಣಿ ಹೆಸರು ಕೋಗಿಲೆ, ಕೋಗಿಲೆ ಹಿಂಗ್ ಕುಕ್ಕಿ. ಆಮೇಲೆ ಅಂತೂ ಇಂತ ದೇವಸ್ಥಾನ ಬಂತು ಅಂದ್ರೆ ಹಾಕು ಇಲ್ಲಪ್ಪ ಇನ್ನು ಆಯ್ಲ. ಆಮೇಲೆ ನನ್ನ ಫ್ರೆಂಡ್ ಹಾತ ಹಾತ ಎಂತ ಮಾಡ್ದ, ಸೀದಾ ನಾಯ್ಕ ಮಾಡ್ದ ನಾ ಹಿಂಕು. ಆಮೇಲೆ ಅದ್ರ ಅಮ್ಮ ಬಂದ ನಮ್ಮ ಓಡ್ಸತ್ತೆ ಓಡ್ಸದ್. ಆಮೇಲೆ ಅದ್ರ ಅಮ್ಮ ಹೆಂಗ್ ಕುಕ್ಕಿತ್ತು ಅಂದ್ರೆ ಅವ್ರ ಹೊಟ್ಟೆ ಸೋದ. ಆಮೇಲೆ ಓಡಿ ಓಡಿ ಸಾಕಾಯಿ ಹಂತ ದೇವಸ್ಥಾನಕ್ಕೆ ಬಂದ್. ದೇವಸ್ಥಾನದಲ್ಲಿ ಎಂತ ದೇವಸ್ಥಾನ ಮಾಡ್ದೆ, ಅಷ್ಟು ಚಂಡಿ.
1: ಧನ್ಯವಾದಗಳು. ಭೌತಿಕ ಸುಖಗಳಿಗಿಂತ ಭಗವಂತನ ನಾಮಸ್ಮರಣೆಯಿಂದ ಸಿಗುವ ನೆಮ್ಮದಿಯೇ ಶ್ರೇಷ್ಠ ಎಂಬ ಸಂದೇಶವನ್ನು ಸಾರುವ ಭಕ್ತಿಗೀತೆಯನ್ನು ಹಾಡಲು ಬರುತ್ತಿದ್ದ

0: ಧನ್ಯವಾದಗಳು. ಇಷ್ಟು ಹೊತ್ತು ತಮ್ಮ ಅಮೂಲ್ಯ ಸಮಯವನ್ನ ಮೀಸಲಿಟ್ಟು ಕಾರ್ಯಕ್ರಮವನ್ನ ಆಲಿಸಿದ ತಮಗೆ ವಂದಿಸುತ್ತಾ, ಈ ಗ್ರಾಮೀಣ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಒಂದು ಸುಂದರವಾದ ಒಂದು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 FM ಸಮುದಾಯ ಬಾನುಲಿ ಕೇಂದ್ರ ಚಿನ್ನರ ಚಿರಿಪಿಲಿ ಇವರಿಗೆ ಶಾಲೆಯ ಪರವಾಗಿ, ಎಸ್ಡಿಎಂಸಿ ಮತ್ತು ಪೋಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಥ್ಯಾಂಕ್ ಯು.
1: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಚ್ಚಟ್ಟು ಇಲ್ಲಿನ ಮುದ್ದು ಕಂದಮ್ಮಗಳು ನಡೆಸಿಕೊಟ್ಟಂತಹ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರ ಅಲ್ದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಚಂದ್ರಿಕಾ ಸಿ, ಅತಿಥಿ ಶಿಕ್ಷಕರಾದ ಶ್ರೀಲತಾ, ಅಶ್ವಿನಿ, ವಿನೋದ, ಸಂಧ್ಯಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೀರ ಕಟ್ಪೆಲ್ತುರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಮ್ಮ ಇವರ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಕಂದಮ್ಮಗಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪುಜರಿಕುಂದ ಬರಂದಾಡಿ.
2: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲು ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಸ್ವರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರದಲ್ಲಿ ಭಾರಿ ಖುಷಿ ಆಯ್ತು ನಂಗೆ. ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ, ಇವ್ರ ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡ್ರದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಅದು ಯಾರ ಬಾಯಿಗೆ ಬಜ್ಜಿ ಹಾಕಿದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳದ್ ನೆನಪಪ್ಪ, ಅಜ್ಜಿ ಏನೋ ಅಂದಾಳೆ. ಅಜ್ಜಿಯಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಂಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡ್ರೆ ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗನಲ್ಲಿ ನೀವು ಕೇಳ್ರ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದ್ ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರೇ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆಯೇ ಸೂಪರ್ ಆಗಿ ಕೊಟ್ಟಿ ನಮ್ಮ ನಾನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಂಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ, ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೋದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹೀಗೆ ನೀವು ಮಾತಾಡ್ತಾ ಹೋಗ್ರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದೇಳಿ ಇನ್ನೀಗ ಶುರು ಮಾಡುವ. ಹಾಗೆ ಕೇಂತಿಪ್ಪಾರ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲು ಮುಂಚೆ ಒಂದು ನಮಸ್ಕಾರ ಹೇಳ್ಕೊತಾ ಇದ್ದಿ.
2: ಸೂಪರ್ ಮಾತಾಡ್ರು ಕಣಿ, ಹೆಂಗೆ ಸ್ಪೀಡ್ ಅದು, ಎಲ್ಲಿಂದ ಸ್ಟಾರ್ಟ್ ಆತ ಗೊತ್ತಿಲ್ಲ. ಹೆಣ್ಣು ಮಾತ್ರ ಮತ್ತೆಲ್ಲೋ ಹೋಯ್ ಆಗಿರುತ್ತೆ. ಈಗ ಎಂತ ಗೊತ್ತಾ ಚೇತನ್, ಈಗ ಮಳಿ ಇನ್ನು ಬತ್ ಬತ್ ಬತ್ ಬತ್ ಬತ್ ಒಂಚೂರು ಬಂತು, ಗುಡುಗು ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದ್ರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದೆಲ್ಲ ಹದ ಮಾಡಿ, ಯಾಕೆಂದ್ರೆ ಬೀಜ ಹಾಕಿ ರೆಡಿ ಮಾಡ್ಕ, ಇನ್ನು ನೆಟ್ಟಿ ಶುರು ಮಾಡ್ಕ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬಿಕೊಂಡಿರೋದು ನಾವು. ಇದ್ರ ಬಗ್ಗೆನೇ ನಾವು ಇವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳಿ ಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚೆಂದ ಇಷ್ಟು ಸಣ್ಣ ಏಜಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗ್ ಶುರು ಮಾಡುತ್ತೆ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ? ನೀವು ಕೃಷಿ ಮಾಡ್ತೀರಾ ಫಸ್ಟ್ ಆಫ್ ಆಲ್, ಅದನ್ನೊಂಚೂರು ಹೇಳಿ ನಮಗೆ.
3: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ. ನಮ್ಮ ಮನೆಗೆ ಗೆದ್ದೆ ಇತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು, ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲೆ. ಕಾತಿ, ಸುಗ್ಗಿ, ಇದು ಕೊಳಕಿ ಇತ್ತಲ್ದ, ಇವು ಕೊಳಕಿ ಮಾಡೋದಿಲ್ಲ, ಸುಗ್ಗಿ ಮಾಡೋದಿಲ್ಲ, ಒಂದು ಕಾತಿ ಒಂದು ಮಾಡ್ತಾವೆ. ಅದು ಕಷ್ಟದಂಗೆ, ಮುಂಚಿನ ಕಂಡ ಮನ್ಸರು ಯಾರು ಸಿಕ್ಕೋರಿಲ್ಲಲ್ಲ ಕೆಲಸಕ್ಕೆ. ಹಂಗೆ ನಾವೇ ಎರಡು ಮಟ್ಟಿಗೆ ಎಷ್ಟೆಷ್ಟು ಆಯ್ತು ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ, ಈಗ ಮೇ ತಿಂಗಳ ಶುರುವಾತ್ತು, ಇನ್ನೀಗ ಮೇ ತಿಂಗಳ ಅಕ್ಕೇರಿಗೆ ಅಂದೇಳಿ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದಾರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ. ಹಾ, ಇದೀಗ ಬ್ಯಾಸಿ ತಿಂಗಳಂಗೆ ಇತ್ತು. ಇನ್ನು ಜೂನ್ ತಿಂಗಳ ಹಾ ಅರ್ಧ ಅಂದ್ರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆ ಕಾರ್ ತಿಂಗಳು ಬರ್ತತ್ತ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿ ಇದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವ್ದು ಹಗ್ಗು ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡಿದ್ವಿ ಯುಗಾದಿ ಹಬ್ಬ.
2: ಹೌದು,
3: ನಮ್ಮ ಯುಗಾದಿ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಎಂದು ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಪದ್ ನಮ್ದು. ಅದು ಹ್ಯಾಂಗೆ ಅಂದಾಳಿ ಹೇಳೋದಿದ್ರೆ, ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್, ನಾವು ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತತ್ತ. ಆರೂಢ ಹಬ್ಬ, ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದ ಆಗಲಿಕ್ಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದ್ರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನ ಆರು ಹೂಡು ಹಬ್ಬ. ಅದು ಯಾಕಂದೇಳಿ ಕೆಲವರಿಗೆ ಗೊತ್ತಿಲ್ಲ, ಆರು ಹೂಡ ಹಬ್ಬ, ಆರು ಹೂಡ ಹಬ್ಬ ಅಂತ ಆರು ಹೂಡು. ಆರು ಸುತ್ತನ್ನು ಹೂಡುವಂತದ್ದು
2: ಸಂಕ್ರಾಂತಿ ಆದ್ದು ನೆಕ್ಸ್ಟ್
3: ತಿಂಗೋಡ್ದಿ ಯುಗಾದಿ ಹಬ್ಬ ಬಾಪು ನಮ್ ವರ್ಷ ಶುರು ಒಂದೇ ಅಲ್ದ. ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು ನಮ್ದು, ಈಗ ಸೌರಮಾನದಂಗ ನಾವು ಮಾಡುದು ಅದು ಆರು ಹೂಡ ಹಬ್ಬದ ದಿವಸ ಅಂದ್ರೆ ತಿಂಗೋಡ್ ದಿವಸಕ್ಕೆ ಅದು ಬತ್ತ
2: ಆರು ಸುತ್ತು ಹೂಡುದು
3: ಗದ್ದಿನ ಆರು ಸುತ್ತು ಹೂಡುದು. ಈಗ ಆಗಳಿ ಕಲೆ ಅಂತ ಒಡೆಯ ಒಕ್ಕಲ ಕಾಲ ಇದಿತ್ತು ಹೌದಲ್ದ. ಆ ಕಾಲದಂಗೆ ಗೇಣಿ ಮೇಲೆ ಗದ್ದಿ ಎಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ ಈ ಗದ್ದಿನ ಮೊದಲು ಮುಂಚೆ ಹೋಗಿ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಆರು ಸುತ್ತ ಅದು ಮತ್ತೆ ಅದಕ್ಕೊಂದು ಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ ಲಿಖಿತದಂಗೆ ಆ ಗದ್ದಿ ಈ ಸಲ ನೀವೇ ಬೇಸಾಯ ಮಾಡುದಂದ್ರೆ ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಗೊಂಡೋಗಿ ಗದ್ದಿ ಯಾರು ಸುತ್ತು ಹುಡ್ರಿ ಅಂದ್ರೆ ನಿಮಗೆ ಆ ವರ್ಷ ಸಾಗುವಳಿ ಮಾಡೋಕೆ, ಬೇರೆ ಯಾರು ಮಾಡೋಕಿಲ್ಲ. ಹಾ, ಬೇರೆ ಯಾರು ಅದನ್ನ ಹಿಡುಕಿಲ್ಲ, ಗೇಣಿ ಹಿಡುಕಿಲ್ಲ. ಹಾಗೆ ಆರು ಸುತ್ತು ಗದ್ದಿಯನ್ನು ಹೂಡಿ ಈ ಹೊಟ್ಟೆ ಸುಡುದು ಗದ್ದೆ ಸರಿಯಲ್ಲಿ ಮಿಗ್ಲಿ ರಾಶಿ ಆಯ್ಕೆ. ಮಿಗ್ಲಿ ಅಂದ್ರೆ ಬ್ಯಾಸ ಸಂಖ್ಯೆ, ಸರಿ ಮಿಗ್ಲಿ ಅಂತಿಲ್ಲ ನಾವು ಮಿಗ್ಲಿ ಆಯ್ಕೆ. ಮಿಗ್ಲಿ ಹಂಗೆ ಐದು ಏಳು ಒಂಬತ್ತು ಹಿಂಡಿ ಹೊಟ್ಟು ಹಾಕುದು ಗದ್ದೆಗೆ ಉದ್ದಕ್ಕು. ಆ ಹೊಟ್ಟಿನ ಎದ್ರೆ ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು, ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು. ಹಾಗೆ ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬಾರ್ದು. ಈ ಹೊಟ್ಟೆ ಹಾಕುದಕ್ಕೂ ಒಂದು ಕ್ರಮ ಇತ್ತು, ಹೊಟ್ಟೆ ಯಾವುದು ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡೋದು ಯಾವುದು ಹಗ್ಗಿನ ತಿಂಗಳಂಗೆ ಹೌದಾ. ಹಗ್ಗಿನ ತಿಂಗಳು ಅಂತ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳೆದ್ದು ಹೊಟ್ಟದಕ್ಕೆ ಆತಿಲ್ಲ, ಹಿಂದಿನ ಕಾಲ ಬೆಳೆದ್ ಕಾತಿದೆ ಹೊಟ್ಟ ಆಯ್ಕೆ ಅದಕ್ಕೆ. ಹಾ, ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೆ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕ ಒಂದ್ ಸ್ವಲ್ಪ. ಹೊಟ್ಟ ಅಂದ್ರೆ ಈ ದುಂಬ ಭತ್ತ ಜಪದಲ್ಲ, ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪದಾಗಳಿಕೆ ಅದ್ರದ್ದು
2: ಅದನ್ನ ಜಾಗೃತಿ ಮಾಡಿ
3: ಇಟ್ಕೊಂಡ್ಕೊಂಡಳಿ ಕ್ರಮ ಮುಂಚೆ. ಈಗ ಹಾಂಗಿಲ್ಲ ಬಿಡಿ, ಈಗ ಎಲ್ಲ ಮಿಷನ್ ಬಂತೆಲ್ಲ ಪಿಂಡಿ ಕಟ್ಟಿ ಹತ್ತ ಅದೆಲ್ಲ ಕಾಲೇ ಬದಲಾಯ್ತು. ಇದು ನಾವು ಹಳೆ ಕರ್ತ ಹೇಳುದಾರೆ, ಹೊಸ ಕರ್ತ ಅಲ್ಲ ಇದೆಲ್ಲ ಹಳೆ ಕರ್ತ. ಹಳೆ ಕರ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಡಿ ಮನಿಂದ ಒಂದು ಸೂಡಿ ಹಚ್ಕೋಬಾಪದು. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ. ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋಬ ಸುರಿಗೆ ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕೈಲಿ ಯಾವುದೇ ಹಬ್ಬ ಕೈಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ, ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್ಕೆ, ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್ಕ, ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್, ನಂಗ್ಸಿ ಆ ಸೂಡೆಂಗ್ ಪುನಃ ಆ ಚುಮ್ಣಿನ ಉಳ್ಸಕ್ ಹಿಡ್ಸಕ್. ಇದೊಂದು ಕ್ರಮ. ಇದು ಮಾಡಿ ಯಾರ ಮೇಲೆ ಕಡೆ ನಾವು ಆ ಬೈಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ, ಆ ಬೆಂಕಿ ಹಾಕಿ ಬಾಪಕ್ಕಿಲ್ಲ, ವಾಪಸ್ ಮನೆ ತಕ ಬರ್ಕ್. ಮನೆ ತಕ ಬಂದು ಅದನ್ನ ಅಗ್ನಿ ಹಾಕಿ ಉರು ಅಗ್ನಿ ಒಲಿಗೆ. ಹಾ, ಮನೆ ಒಲಿಗೆ ಅದು ಇಡೀ ಸೂಡಿ ತಕೊಯ್ ನುರಿದಿರು, ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಡ್ಸುಡುದು
2: ಅಲ್ಲ, ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ ಚಿಮ್ಣಿ ಹಚ್ಚುದು, ಚಿಮ್ಣಿ ನೆಂಗ್ಸುದು ಅಂದ್ರೆ ವಾಪಸ್ ಅದ್ರಲ್ಲಿ ಹಚ್ಚುದು.
3: ಅದ್ರ ಹಚ್ಚುದಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ, ಯಾಕೆ ಮಾಡ್ತೀರಿ ಏನಂತ ಅಂದ್ರೆ, ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನ ಇದು ಮಾಡ್ತಲ್ಲ, ಮತ್ತೆ ಪುನಃ ಉರ್ಸುದು ಮನೆಯ ಜ್ಯೋತಿಯನ್ನ ಬೆಳಗುದು
2: ಒಂದು ಕ್ರಮ
3: ನಂಗ್ಸುಕಾಗಂಬ ಒಂದು ಕ್ರಮ ಇರಬಹುದೇನೋ, ಹಂಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಂಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನ ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ, ಈ ಹೊಟ್ಟು ಸುಡ್ಕರ್ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ, ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತು ಅಥವಾ ಸುಗ್ಗಿದ್ ಮಾಡ್ರಿ ಅಂತದೇ ಇದಿತ್ತು, ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಢ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಾಂಗಿಲ್ಲ. ಹಿಂದಿನ ಕ್ರಮ ಆರೂಢ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತೋ ಅದ್ರ ಪಾಡಿ ಮೇಲೆ ಗೆದ್ದಿ ಸುಡ್ ಮಾಡಿ ಬೆಚ್ಚುದು ಇನ್ನೊಂದು ಬೆಚ್ಚುದು ಸುಡುದು ಎಡುವುದೆಲ್ಲ ಮಾಡ್ಲಾಕ್ ಅಲ್ಲಿ ಯಾರಿಗೂ ಗೆದ್ದಿ ಬೆಂಕಿ ಹಾಕೋಕಿಲ್ಲ. ಹಿಂದಿನ ಕ್ರಮದಾಗ ಆರೂಢ ಹಬ್ಬ ಶುರು ಆಯ್ತು. ಆರೂಢ ಹಬ್ಬದಂಗೆ ನಾವು ಇದೆಲ್ಲ ಮಾಡ್ತೀವಿ. ಈಗ ಬೀಜ ಮೂರ್ತೆಲ್ಲ ಮಾಡ್ತೀವಿ, ಆರು ಹುಡಿ ಬತ್ತರಲ್ಲ ಆರು ಹುಡಿ ಬಪ್ದು ಹೋರೆಂಗೆ ಹೋರೆಂಗೆ ಆರು ಹುಡಿ ಬರುವಂಗೆ ಒಂದು ಹಾಡಿತ್ತು ಅದಕ್ಕೆ. ಆರು ಹುಡಿ ಬರುವಂಗೆ ಯಾರಮ್ಮ ನೀವಿಲ್ಲಿ ತಾರೆ ಬಿಂದಿಗೀಯ, ತಾರೆ ಬಿಂದಿಗೀಯ ತಕ್ಕಂಡು ನಮ್ಮ ನೀ ಕೋಣಾನ ಸಿರಿಪಾದ ತೊಳಿ ಬನ್ನಿ ಅಂದ್ರೆ ಆ ಹೋರಿಗೂ ಒಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಕಣಿ. ಹೋರಿ ಕಾಲೆಲ್ಲ ತೊಳಸುದೆಲ್ಲ ಕ್ರಮ ಇತ್ತ. ಸಿರಿಪಾದ ಅಂತ ಹೇಳ್ರೆ ನಾವು ಕೃಷಿಯನ್ನ ಅವಲಂಬಿತ ಜೀವನ ನಮ್ದು. ಕೃಷಿಗೆ ಹೋರಿ ಅವಲ್ಲದೆ ನಾವು ಹ್ಯಾಂಗೆ ಅಂತೇಳಿ ನಾವು ಒಂದು ದೇವ್ರೇ ನಿಜವಾಗಿ ದೇವ್ರೇ ಅಪ್ಪ. ನಾವು ಒಂದು ಹೊತ್ತಿನ ಊಟ ತಿನ್ನಕಾರು ಆ ಕ್ವಾಣ ಅಲ್ದಿರ ನಮ್ಗೆ ಏನ್ ದಿಕ್ಕಿತ್ತು. ಅದರಿಂದ ಮುಖಾಂತರವೇ ಗೆದ್ದಿಯೆಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರ್ ಆ ದಿವಸ ನಮ್ಗೆ ಸ್ಥಾನ ಕೊಟ್ಟಿರ್.
2: ಭಾವ ಎಷ್ಟಿದೆ
3: ಎಷ್ಟಿತ್ತು ಕಾಣಿ. ನಾವು ಅವಿಂದ ನಾವು ಅಂಬದ್ನೆ ಒಂದು ಕ್ವಾಣನ ಸಿರಿಪಾದ ತೊಳಸ್ಕಾರೆ ಕಣಿ ಅದ ಅಷ್ಟೊದಿ ನಾವೆಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ ಇವಿಂದ ನಾವು ಒಂದಳಿ ಅಂತ ಒಂದಿದ್ದು ಅವು ಸಿರಿಪಾದವನ್ನ ತೊಳಸಿ ಅಂದಳಿ ಹೇಳಿ ಒಂದೊಂದು ಹಾಡಂಗಿತ್ತು ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹುಂಟಿ ಈಗ ಮಾಡುದು ಅಷ್ಟೇ ಮೊದ್ಲಲ್ಲ ಅದ ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬಂಗೆ ಇದು ಬತ್ತತ್ತು ಹತ್ರವಾದಿ ಹಬ್ಬ.
2: ಹತ್ರವಾದಿ,
3: ಹಾ ಹತ್ತರ ಅವಧಿ, ಹತ್ತು ಆಪ್ಸರಿಗೆ ಅದನ್ನ ಹೇಳೋದ ಹಂಗೆ. ಹತ್ರವಾದಿ ಹಬ್ಬ, ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದ ಜಾತಿಲ್ಲ, ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡ್ರೆ ಅದು ಹತ್ತರ ಅವಧಿ. ನಾವು ಕುಂದಾಪುರದಾರ ಪಾಸ್ಟ್ ಹೇಳೋಕೆ ಹೋಗಿ ಅದು ಹಂಗೆ ಹಬ್ಬ. ಹತ್ರವಾದಿ ಹತ್ರವಾದಿ ಹಬ್ಬಕ್ಕೆ ಏನು ಮಾಡ್ತಾರೆ ಕೇಳೋದಿದ್ರೆ, ಈ ವರ್ಷ ನಾವು ಗೆದ್ದಿ ಬೀಜ ಹಾಕಲ್ದೆ ಇನ್ನೀಗ ಆ ಗೆದ್ದಿ ಬೀಜ ಹಾಕು ಸುರಿಗೆ ಯಾವ್ದಾರು ಮನೇದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು, ಗೆದ್ದೆ ಅಗೇಡಿ ಗೆದ್ದೆ ಇರತ್ ಕಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು ಅಗೇಡಿ ಗೆದ್ದಂಗೆ. ಈಶ ಆಗ್ನೇಯ ಮೂಲಿ, ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಕೇಂದ್ರದಿದ್ರು ಒಂದು ಹಾರಿ ತಕೊಂಡು ಅದು ಹಾಗೆ ಬೆಳಗಿನ ಜಮ ಬೇಗ ಎದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಕೊಂಡು ಬೀಂಜದ ಭತ್ತ ಹಾಕೊಂಡು ಗೆದ್ದಿದ್ದು ಒಂದು ಬದಿ ಕಡ್ದ ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆಗ್ನೇಯ ಮೂಲ್ಯಂಗೆ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು, ಹಿಂಗೆ ಕಳೋದು, ತಳ್ದು ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು. ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂ ಈ ವರ್ಷದ ಬೆಳೆ ಶುರು ಮಾಡತ್ತೆ ಒಳ್ಳೇದು ಆಯ್ಲಿ ದೇವರೇ, ಏನು ತೊಂದರೆ ಆಗಿದ್ದಂಗೆ ಒಳ್ಳೆ ರೀತಿ ನಡೀಲಿ ನಡೆಸಿ ಕೊಡಿ ದೇವರೇ ಅಂತ ಕೇಳ್ಕಂದು ಕಡಿ ನಾವು ಬೆಳೆದ ಭತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ, ಅದನ್ನೆಲ್ಲ ಬೇಡ್ಕಂತ ಕಡಿಕದಾದ್ಮೇಲೆ ಅದು ಅದು ಹತ್ರವಾದಿ ಹಬ್ಬ. ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗೆ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರ ಅಂದ್ರೆ ಕೆಲವರು ಹೇಳುದು ಆರೂಢ ಹಬ್ಬಕ್ಕೆ ಆರು ಬಗೆ, ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರ ಅಂದಲ್ಲಿ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕಡಿಕೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಾರಲ್ಲ ಅದ್ರ ಹಿನ್ನೆಲೆ ಏನಂದ್ ಕೇಂದಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ತೆ ಗೆದ್ದಿಗೆ ಯಾವ್ದು ಬೀಜ ಬೇಕಂದಳಿ ಒಂದೊಂದಕ್ಕೆ ಒಂದೊಂದು ನೆಲ್ಲು ಇತ್ತು. ಹೌದಲ್ದೆ ಈಗ ನಾವು ಕಾತಿಗೆ ನೆಲ್ಲು ಬೇರೆ, ಸುಗ್ಗಿ ನೆಲ್ಲು ಬೇರೆ, ಕೊಳಕಿ ನೆಲ್ಲು ಬೇರೆ, ಹಿಂಗೆಲ್ಲ ಇತ್ತು. ಒಂದಕ್ಕೆ ಎಲ್ಲದಕ್ಕೂ ಒಂದೇ ಆತಿಲ್ಲ, ಆಯಾ ಮಳೆಗಾಲಕ್ಕೆ ಬಪ್ಪ ಅಂತದ್ನ ಲಗ್ತಾಯಿ ಅದನ್ನು ಹಾಕ್ತಾರೆ. ಈಗ ಆ ಇದ್ರದ್ದು ಅದಕ್ಕೀಗ ನಾವು ಈಗ ಇದು ಮಾಡೋದು ಯಾವುದು ಕಾತಿ, ಕಾತಿ ಮಾಡೋ ಸರಿ ಆ ಬೀಜನ ಹಾಕತ್ತಲ್ಲ ಮೊದಲು ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದ ವೈಜ್ಞಾನಿಕವಾಗಿ ಕಾಮ್ಕೊಂಡ್ಸ್ರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು ಆ ಬೀಜ ಹುಟ್ಟುತ್ತಾ ಇಲ್ಲ ಅಂದ್ ಮುಂಚೆ ಹಾಕಿ ಪರೀಕ್ಷೆವನ್ನು ಮಾಡಿ ಕಾಮಂತ ಕ್ರಮ. ಒಂದ್ ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾರು ಮಾಡ್ಲಕ್ಕಲ್ದ, ಅಲ್ದೆ ಇದ್ರ ಅಷ್ಟು ಬೀಜ ತಕೊಂಡು ಆಗೇಡಿ ಪೂರ ಬಿಕ್ಕಿ ಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು ಮನೆಗೆ ಇದ್ರ ಓರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕಿ ಇತ್ತು ಉಂಡಿದ್ದಂಗೂ ಆಯ್ತು ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ ಅದೊಂದು ಪರೀಕ್ಷಾ ಕ್ರಮ ಹೌದಾಯ್ತಿತ್ತಂಬ್ರ. ಕಡಿಕ ಈ ಹತ್ರವಾದಿ ಎಲ್ಲ ಹಬ್ಬ ಆದ್ಮೇಲೆ ಹಾಂಗೆ ಮಳೆಗಾಲ ಎಲ್ಲ ಶುರು ಆಗ್ತಲ್ಲ ಆಗಳಿಕೆ ಎಲ್ಲ ಬದಿಯೆಲ್ಲ ಗೆದ್ದಿ ಮುಲ್ಲಿಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ ಮಾಡಿ ಇದು ಮಾಡಿ ಹಾಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ. ಈಗ ಟಿಲ್ಲರ್ ಟ್ರ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕಿಲ್ಲ ಆ ಕ್ರಮ ಏನು ಗೊತ್ತಿಲ್ಲ ಮುಲ್ಲಿ ಅಂತ ಕಿಚ್ಚಿಡ್ರಿ ಇಲ್ಲ ಇಪ್ಪದಿ ಹಾಂಗೆ ಒಂದೇ ಮತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ ಮುಂಚೆ ಹಾಂಗಲ್ಲ. ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳಿದ್ರೆ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಗಿ ಹೊತ್ತಲ್ಲ ಕಾಂತಿದ್ದೀರ ಇಂತಿಂಥ ಮಳೆಗೊಂದು ಬೆಳೆದು ಐತಿ ಇವತ್ತು ಅವ ಈ ಬೈಲಿಗೊಂದು ಟಿಲ್ಲರ್ ತಕ ಬಂದ ಅಂತ ಹೇಳ್ರಿ ಇವ್ನ ಕೆಲ ಇವತ್ತು ದಿನ ಒಳ್ಳೇದಿಲ್ಲ ಇವತ್ತು ಆತಿಲ್ಲ ನಾಳೆಗಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಯ್ಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರ. ಈಗ ಹಾಂಗೆ ಕೊಯ್ ಒಂದೇ ಅರ್ಕಲ್ ಕೀಳುದು ಒಂದೇ ಆಗೇಡಿ ಹೂಡುದು ಒಂದೇ ಬೀಜ ಚೊಲ್ಲುದು ಹಾಂಗೆ ಅರ್ಕಲ್ ಕೀಳುದು ಅಂತ ಹೇಳ್ರಿ. ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀವಿ ಗೆದ್ದಿಗೆ ಜಡ್ಡಿ ಇರತ್ ಕಣಿ ಅದಂತ ಆಗುದು. ಈ ಆಗಳಿಕೆ ಅಂತ ಮಾಡ್ತಿದ್ರು ಕೇಳಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗಂಬ್ರು ಬಹಳ ಹಿಂದೆ ಒಂದ್ ಅಗೇಡಿ ಮಾಡ್ಕರ 14 ಸಲ ಹುಂಟಿ ಮಾಡ್ತಿದ್ದೀರ ಆಲೋಚನೆ ಮಾಡಿ. ಹಾ ಈಗ ಇಡೀ ಅಷ್ಟು ಗೆದ್ದಿನ 14 ಸಲ ಹೂಡ ಅದನ್ನ ಗೆದ್ದಿ ಯಾರು ಮಾಡುವಾರ ಇಲ್ಲೇನು ಒಂದು ಅಗೇಡಿ ಮಾಡು ಗೆದ್ದಿನೇ 14 ಸಲ ಹುಡ್ತಿದ್ರು. ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ, ಅಗೇಡಿನ ನಾವು ಜಾಗೃತಿ ಮಾಡೋದು ಯಾಕೆ ಕೇಳದಿದ್ರು ಅದ್ರಂಗೆ ನಾವು ಇದು ಹಾಕಣಿಕೆ ಅಂತಂದು ಹೇಳ್ರೆ ಸಾಗುವಳಿ ಮಾಡೋ ಸರಿಗೆ ಇದು ಹಾಕತ್ತ ಬೀಜ ಹಾಕತ್ತ ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ ಲಾಯ್ಕ ಆಗ್ತದೆ ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕ ಅದಕ್ಕೆ ಗಿಡಕ್ಕೆ ಯಾವ್ದು ಕಾಳಿ ಗಿಳಿ ಬಪ್ಪಕ್ಕಾಗಂದೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಕಂತಿದ್ದೀರಿ.
2: ತುಂಬಾ ಜಾಸ್ತಿ ಕೇರ್ ಅಲ್ಲ,
3: ಜಾಸ್ತಿ ಕೇರ್ ಮಾಡ್ತಿದ್ದೀರಿ. ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರ ಆಗಳಿಕೆ. ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರ ಅಂದ್ರೆ ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದೀಗ ಯಾವ್ದು ಈ ಬ್ಯಾಸಿ ತಿಂಗಳು ಹಗ್ಗಿನ ತಿಂಗಳು ಇಲ್ಲ ಇದೆ ಹಗ್ಗಿನ ತಿಂಗಳು ಗಳಿತಲ್ಲ ಈ ಹಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ್ದು ನೀರಿಲ್ಲ ಆಗಲಿ ಮೋಟ್ರಿಗೆ ಇಟ್ಟರಲ್ಲ ಇಲ್ಲ ಹೊಳೆಗಿದ್ದದ್ದು ನೀರಿಗೆ ಎಲ್ಲ ಕಟ್ಟ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದ ಗೆದ್ದಂಗೆ ನೀರು ತುಂಬಿಸಿ ಜಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ. ಈ ಗೆದ್ದಂಗೆ ಈಗ ಸಾಗುವಳಿ ಆದ್ಮೇಲೆ ಈ ಪಸಿಗೆಲ್ಲ ಜಡ್ ಹುಲ್ಲೆಲ್ಲ ಬೆಳಕಿರತ್ ಕಣಿ ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು. ಆ ಮೇಲಿದ್ದ ಮಣ್ಣನ್ ಒಂದ್ ಸಲ ಹದ ಮಾಡ್ತಾರೆ ಕಣಿ ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲನ್ ಅಂತ ಹೇಳ್ತಾರೆ. ಆ ಅರ್ಕಲ್ ಕೀಳುವಂಗ ಆಗಳಿಕಿಂತ ಹಳ್ಳಿರಾಗಿ ಮಾಡುವಾರ ಗೆದ್ದಂಗೆ ನೀರ್ ನಿಲ್ಸ್ಕೊಂಡೆ ಅರ್ಕಲ್ ಕೀಳುದು ಅಂಬ್ರ ಅದು ನೀರ್ ನಿಲ್ಸ್ಕೊಂಡು ಕಡಿಕ ಅದನ್ನೆಲ್ಲ ಸಾಫ್ ಮಾಡಿ ಹೂಡಿ ಜಡ್ಡೆಲ್ಲ ಕೊಳಸಿ ಬೇರೆ ಬೇರೆ ಸಲ 3-4 ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಹೂಡಿ ಹೂಡಿ ಕಡೆಗೆ ಅದು ಕೊಳತ ಆರ್ಮೇಲೆ ಅದಕ್ಕೆ ಅಂತ ಮಾಡ್ತಾರೆ ಬೀಜ ಹಾಕುದು. ಬೀಜ ಹಾಕುದು ಅಂದ್ರೆ ಹಳ್ಳಿರಾಗಿ ಎಲ್ಲ ನೀರಾಗಿಯೇ ಮಾಡುದು, ಹೊಡಿಯಾಗಿ ಅಲ್ಲ ಅದು. ನೀರಾಗಿ ಬೇರೆ, ಹೊಡಿಯಾಗಿ ಬೇರೆ.
2: ನೀರಾಗಿ ಅಂದ್ರೆ ಎಂತ
3: ನೀರಾಗಿ ಅಂದಳಿ ಹೇಳದಿದ್ರೆ ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ ಆ ಬೀಜನ ಹಿಂದ ಚೀಲದಂಗ್ ಕಟ್ಟಿ ನೀರ ನೆನ್ಸುದು
2: ಗೋಣಿ ಚೀಲದಾಗ.
3: ಹಾ
2: ಅಲ್ಲೇ ಬೆದಿ ಬತ್ತ
3: ಹೊಳಿಗೆ ಹಾಕುದ, ಹೊಳಿಗೆ ಹಾಕಿ 24 ಗಂಟೆ ಆಯ್ತು ಅದಕ್ಕೆ.
2: ಇವತ್ತು ಹೊಳಿ ಅಂದ್ರೆ ಅದು ಸಿಹಿ ನೀರಿದ್ದು ಹೊಳಿ.
3: ಹೌದೌದು, ನಮ್ಮ ಬದಿ ಎಲ್ಲ ಸಿಹಿ ನೀರಲ್ಲ, ಉಪ್ ನೀರು ಹಾಕರು ಹಾತ್ ತಕೊಂಡ್ ಕೊಳಿತಿಲ್ಲ.
2: ನಮ್ಮ ಬದಿಗೆ ಉಪ್ ನೀರ್, ನೀವು ಹೊಳಿ ಅಂದ್ಕೊಳ್ಳಿ ನಮ್ ಗೋಣಿಚೀಲ.
3: ನಿಮ್ ಬದಿಗೆಲ್ಲ ಗುಮ್ಯೋ ಗಿಮ್ಯೋ,
2: ನಮ್ಮಲ್ಲೆಲ್ಲ ಇದು ಪಂಪ್ಸೆಟ್ ಟ್ಯಾಂಕ್ ಇತ್ತಲ್ಲ,
3: ಅದಕ್ಕೆ
2: ಹಾಕಿಬಿಡು.
3: ಹಾಗೆಲ್ಲ ಮಾಡ್ತೀರಿ? ನಮ್ಮ ಬದಿಗೆಲ್ಲ ಚಪ್ ನೀರ್ ಹೊಳಿ ಅಲ್ದ, ನಾವು ಹೊಳಿಯೋ ತೋಡೋ.
2: ಅಲ್ಲ ಮಾರ, ಹೊಳಿಗೆ ಹಾಕುದು ಯಾವ್ದು ಇರದ ಬೊಳಕ ಗಿಳಕ
3: ಹೊಳಿ, ಅದಕ್ಕೊಂದು ಬಳ್ಳಿ ಹಾಕಿ ಕೊಡ್ತಾರೆ.
2: ಕೊಡ್ತಾರ
3: ಹೊಟ್ಟ ಹೊಳಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹಾಕ ಕಡಿಕ ಚೀಲೆಯಲ್ಲಿ ಇರುತ್ತೋ ಇಲ್ಲ, ನಾವು ಇಲ್ಲಿ ಕಡ್ಲಿಗೆ ಬಂತ ಕಡಿಕೆ. ಹಾಗೆ ಅದನ್ನೇ ನೀರಂಗೆ ನೆನ್ಸಿ ಕಡಿಗೆ 24 ಗಂಟೆ ಆಯ್ದು, ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ, ಬೆಟ್ಟ ಹಾಕಿ ಮನೆ ತಕ್ಕ ಬಂದ
2: ಒಂದಿನ 24 ಅವರ್ಸ್.
3: ಹೌದು ಹೌದು, ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸಪ್ಪಂದು ಅತ್ತು ಗೊತ್ತಿತ್ತಲ್ಲ,
2: ನೆಲೆ ಓಡಿಸೋಕಲ್ಲ ಅದನ್ನ,
3: ನೆಲೆ ಓಡಿಸೋಕೆ ದರ್ಶನ ಮಾಡೋರು,
2: ದರ್ಶನ ಮಾಡೋರು ಕರೆಕ್ಟ್. ಅದು ಹೆಣ್ಣು ಪಾತ್ರಿಗಳು.
3: ಹೌದು ಹೌದು ಹೌದು, ಅವ್ರ ಕೈ ಹೆಂಗಿರತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ. ದೇವ್ರ ಕೂಡಲೇ ಬತ್ತ
2: ಸ್ಮೆಲ್ ಒಂಥರ ಲಾಯ್ಕ್ ಇರುತ್ತೆ.
3: ಹಾ ಲಾಯ್ಕ್,
2: ಈ ಅವಡಿ ಕಾಳು ಒಣಸೊತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡೋತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತೆಲ್ಲ ಬರ್ತಲ್ಲ, ಹಾ
3: ಅದು ಅದು ಒಂದು ನಮ್ಮನೆ ಅದು ಬಿರ್ಸದ.
2: ಬಿರ್ಸ ಅಂದ್ರೆ
3: ಬಿರ್ಸ ಅಂದ್ರೆ ಹೇಳ್ರಿ ಹ್ಯಾಂಗ ಅಂತ ಕೇಳ್ರೆ.
2: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್, ಹೀಟ್
3: ಹೀಟ್ ಅದು ಗರ್ಮಿ
2: ಗರ್ಮಿ,
3: ಅದೊಂಥರ ಹೀಟ್ ಶಕಿಗಳು ಜಾಸ್ತಿ ಅದ್ರಾಗೆ. ಅದಕ್ಕೆ ಎಂತ ಮಾಡ್ತೀರಿ, ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಫ್ ಮಾಡಿ ನುಕ್ಕಿ ಸೊಪ್ಪನ್ ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು. ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ. ಕಡಿಕ ಅಂದ ಹಾಕಿ ಯಾರು ಬೆಳಗತ್ತ ಹಾಂಗ ತಂದ್ ಮಾಡಿ ಯಾರ ಮೇಲೆ ಭಯಪ್ಪ, ಮತ್ತೆ ಅದಕ್ಕೆ ನೀರ್ ಹಿಡುಕಿತ್ತು ದಿನಾ ಎರಡೆರಡು ಸಲ ನೀರ್ ಹಿಡಿಕ್.
2: ನೀರ್ ಹಿಡಿದಂದ್ರೆ ನೀರ್
3: ಹಿಡಿದಂದ್ರೆ ಅದಾ ಬೆಚ್ಚಗಿಪ್ಪ ನೀರ್ ಇತ್ ಕಣಿ, ಉಗುರ್ ಚಪ್ಪಿ ನೀರ್. ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೊಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು, ಅಲ್ಲಿ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು, ಹಿಡಿದು ಮತ್ತ ಹಾಗೆ ಮುಚ್ಚಿ ಬೆಚ್ಚೋದು. ಹಾಗೆ ಮುಚ್ಚಿ ಬೆಚ್ಚರ್ ಗತಿಗೆ ಬೆದಿ ಬಂದು ಕಣ್ಕಂತರು. ಒಂದೊಂದ್ಸಲ ಒಂದು ದಿವಸದಾಗೆಲ್ಲ ಲಾಯ್ಕ್ ಬತ್ತು, ಒಂದೊಂದ್ಸಲ ಒಂಚೂರೆಲ್ಲ ಹಜಿ ಹೆಚ್ಚು ಕಮ್ಮಿ ಆದಿದ್ರೆ ಒಂದು 7 ದಿವಸ ಆತು. ಆಗಲಿಕ್ಕೆಲ್ಲ ಅದು ಸಾಫ್ ಮುಖ್ಯ ಆದ ಕಂಡು ಅದನ್ನ ತಕೊಂಡೋಗಿ ಗೆದ್ದಿಗೆ ಹಾಗೆ ಗೆದ್ದಿ ಚೊಲ್ಲು, ನೀರು ಇದ್ದದ ಗೆದ್ದಿಗೆ ಚೊಲ್ಲು, ನೀರು ನಿಲ್ಸ್ಕೇರ್ತಾರೆ ಕಣಿ. ಆ ಗೆದ್ದಿಗೆ ಚೊಲ್ಲಿ ಹಾಗೆ ಅದು ನೀರಳಗಿ ಇಪ್ಪಂತದಾಗಿ ನೀರಂಗೆ ಇಪ್ಪದ ಮೇಲೆ ಬಪ್ಪಲರಿಗೂ ನೀರಂಗೆ ಇರತ್ತೆ
2: ನೀರಾಗಿ.
3: ಹಾ ನೀರಾಗಿ ಅದು ಕಣ್ ಕೊಳಿತಿಲ್ಲ,
2: ಅದೇ ಕೊಳಿತಿಲ್ಲ
3: ಕಣ್ ಕೊಳಿತಿಲ್ಲ, ಬೆದಿ ಬಂದಾಯ್ತು ಕಣೀಗ. ಅದು ಹಾಂಗೆ ಅಲ್ಲೇ ಕಾಲು ಕೊಟ್ಟು ಬೇರೆ ಕಾಲು ಕೊಟ್ಟು ಕಡೆಗೆ ಅದು ಎಂತ ಅಂತಂದು ಹೇಳಿ ಒಂದು 7 ದಿವಸ ಆರು ಗತಿಗೆ ಫಸ್ಟ್ ನೀರು ಹಾಕ್ದಲ್ಲಿ ಒಣಸುದಿಲ್ಲ, ಹಾಂಗೆ ಒಂಚೂರು ಚೂರು ಮುಖ್ಯ ಹತ್ತಲ್ಲ ಇನ್ನು ಮೇಲ್ ಬಪ್ಸೂರಿಗೆ. ಹಾ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ,
2: ಅದಕ್ಕೆ
3: ಬಾಡ್ ಹಾಕುದಂತ ಹೇಳಿದ್ರೆ ಗೆದ್ದಂಗೆ ಇದು ನೀರು ಒಣಸುದು ಅಷ್ಟು ಹೊತ್ತಿಗೆ ಒಂಚೂರು, ಯಾಕಂದ್ ಹೇಳಿದ್ರೆ ಅದು ಕಾಲು ಕೊಡ್ಲಿ ಅಂದಾಳೆ, ಅದು ಕಾಲು ಕಿತ್ತ ಮೇಲೆ ಬಳಿತಾ ಇರತ್ತೆ ಅದು ಸಾಪು ಮಣ್ಣಿಗೆ ಕಾಲು ಕೊಡ್ಲಿ ಅಂದಾಳೆ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ. ಗೆದ್ದಿ ಬಾಡ್ ಹಾಕದಲ್ಲಿ ಒಂಚೂರು ಹಕ್ಕಿ ಕಾಯ್ಕತ್ತ ಪಕ್ಕನಕ್ಕೆ ಬಂದ್ ಮೆಟ್ಟಿ ಹಾಳು ಮಾಡ್ತೋ. ಈ ಪಾರಳಕ್ಕಿ ನಮ್ಮ ಗುಬ್ಬಿ ಹಕ್ಕಿ ಗ್ಯಾರಿ ಹಕ್ಕಿ ನೈಲಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ, ಆಗಲಿ ಹಕ್ಕಿ ಎಪ್ತೀತ ಆ ಹಕ್ಕಿ ಎಪ್ಪುಸುರಿ ಲಾಯ್ಕಿ ಈತ ಆಗಲಿ ಕೊಯ್ಯಂಗೆ ಏಟ್ ಗ್ಯಾಯ್ಟಿಯಪ್ಪ ಅಂತದ. ನಾವೊಂದು ಹಾಡು ಹೇಳ್ದಪ್ಪ, ಹಕ್ಕಿ ಕಣ್ ಹಾವೇ ತಿನ್ಲಿ, ಹಾವಿನ ಕಣ್ ಹದ್ದೇ ತಿನ್ಲಿ, ನಾವು ಬೆಳದ್ ನಾವೇ ತಿನ್ಲಿ, ಹಾತ್ ಹಾತ್ ಹಾತಂ.
2: ಹೌದೌದು,
3: ಆಗಲಿಕ್ಕೆ ಡಬ್ಬಿ ಇರಲ್ಲ, ಎರಡ್ ಗ್ಯಾಯ್ಟಿ ಹಿಡ್ಕೊಂಡು ಹಿಂಗ್ ಬಡುದು ನಾವೆಲ್ಲ ಹಕ್ಕಿ ಹಬ್ಬದು. ಹಾ ಇದ ನೀರಾಗಿದ್ದು ಹಿಂಗಾರೆ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದಿ ಇತ್ತು ಕಾಣಿ. ಆ ಗೆದ್ದಿನ ಹಾಂಗೆ ಈಗ ಜಡ್ಡ ಅರ್ಕಲು ಕೀಳುದಂತಲ್ಲ, ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಯಾರ ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ್ ಹಾಕಂತರು. ಬಾಡ ಅಂದ್ರೆ ನೀರು ಇಪ್ಪದಿಲ್ಲ, ನೀರು ಇದ್ದಿದ್ದಾಳಿಗೆ ಆಗಲಿಕ್ಕೆ ಆ ಭತ್ತಕ್ಕೆ ಆ ನಮ್ಮನೆಯಲ್ಲ ಇಲ್ಲ ನೀರು ನೆನ್ಸುದು ಗಿನ್ಸುದು ಅಂತೆಲ್ಲ, ಬೀಂಜದ ಭತ್ತ ಯಾವ್ದು ಇತ್ತು ಕಾಣಿ ಅದನ್ನ ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು, ಬಿಕ್ಕಿ ಯಾರ ಮೇಲೆ ಅದ್ರ ಮೇಲೆ ಗೋರಿ ಹಾಕುದು, ಗೋರಿದು
2: ಗೋರಿ
3: ಗೋರಿ ಕಟ್ಟು. ಹಾ ಅದ್ ಯಾಕೆ ಗೋರಿ ಕಟ್ಟದ್ರ ಗೆಂಡದಿದ್ರು ಹಕ್ಕಿ ಹೆಕ್ಕ ಹತ್ತು ಅಲ್ಲ ಭತ್ತು ಪೂರ.
2: ಇದು ನಾವು ಒಂದ್ ಕಟ್ಟಿ ಹಂಗೆ ನೀರಿಗೆ ಹಾಕಿ
3: ನೀರು ಹೊಡಿಯಾಗಿ
2: ಹೊಡಿಯಾಗಿ
3: ಹೊಡಿಯಾಗಿ
2: ಅಂದ್ರೆ ಬೀಜ
3: ಬೀಜ ಖಾಲಿ ಭತ್ತ ನೀರು ಗಿರಿ ಹಾಕಿ ಬೆದಿ ಬರ್ಸದೆ ಮಾಡುದು, ಇದನ್ನ
2: ಚೆಲ್ಲಿ ಬಿಡುದು
3: ಚೆಲ್ಲಿ ಬಿಡು ಚೆಲ್ಲಿ ಚೊಲ್ಲಿ.
2: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೆಲ್ಕಂತ್ರ ನೀರು ನಿಲ್ಸದೆ ಇದ್ರು
3: ಹುಡುಸೂರಿಗೆಲ್ಲ ಮಾಡ್ಕಂತ್ರ, ಹುಡುಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ, ಮತ್ತೆ ಈ ಸಮಯ ನೀರಿನ ಪಸಿ ಎಲ್ಲ ಮಳಿ ಬತ್ತಲ್ಲ
2: ಮಳಿ ಬಂದ್ರೆ.
3: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ ಈಗಳಿನ ಕಣಗಾಲಿಗೆ, ಆದ್ರೂ ವಾಯ್ದ ಯಾರ ಗತಿ ಆಯಾ ಮಳಿ ಬತ್ತಿದೀತ ಅದೆಲ್ಲ ಮಾಡಿ ಯಾರ ಗತಿಗೆ.
2: ಔಷಧಿ ಬಾಪ ಮಳಿಗೆ ಹೆಸರಂತ
3: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ
2: ಕೃತಿಕ
3: ಮಳಿ ಬಗ್ಗೆ ಕಡಿಗೆ ಹೇಳುವ ಇದ್ರಂಗೆ ಮುಂದೆ ಕೃತಿಕ ಕಾಯ್ಕಂಬ್ರ ಹಂಗೆಲ್ಲ ಇತ್ತು. ಅದು ಇದನ್ನ ಆರ್ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ ಹೊಡಿಯಾಗಿ ಹಂಗೆ ಒಂಚೂರು ಹಕ್ಕಿ ಹಪ್ತಾಯ ಕಾಣಕ್ಕೆ ಲಾಯ್ಕ್ ಆತ. ಈ ಹೊಡಿಯಾಗಿ ಅಂತ ಅದ್ಕೇಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ ಹರಿತ್ ಅದ್ರೊಳಗೆ ಮೇಲ್ ಮಣ್ಣು ಬೀಳತ್ತಲ್ದ ಈಗ ಗೋರಿ ಹಾಕಿದಾಗಳಿಗೆ ಮಣ್ಣು ಹೋಗ್ದಾತ
2: ಹೂವಾಗಿರ್ತು
3: ಮೇಲಿಗೆ ಇರ್ತು ಲಾಯ್ಕ್ ಆತು ಒಯ್ಯುಕ್ಕೆ. ಮತ್ತೆ ಹೊಡಿಯಾಗಿ ಹೆಂಗೆ ಈ ನಳಿಯ ಇದು ಕಳಿ ಕುರುಬುಲ ಮಾಂಟ್ಕೀಲ್ ಅವೆಲ್ಲ ಬೆಳೀತು. ಈ ಇದ್ರಂಗಾರೆ ನೀರಾಗಿ ಹಂಗಾರ ಹಂಗಾತ್ಲ ನೀರ್ ತೆಂಗಿನ ನಿತ್ಕೇಪ್ ಸುರುಗ ಎಲ್ಲ ಕೊಳತಿರತ್ತ ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತ ನಳಿಯ ಗಿಳಿಯ ಮತ್ತೆ ಕುರುಬುಲ್ ಅವೆಲ್ಲ ಅಂಚೂ ಕಮ್ಮಿ ಆತ ಇದ್ರಂಗ ಇವೆಲ್ಲ ಜಾಸ್ತಿ ಇರ್ತೋ ಹಂಗ ಹೆಂಗ ಒಂದ್ ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಆಗಿ ಎಲ್ಲ ಹೋಯ್ತಾ ಇದೆ ಆಗಿ ಮಾಡ್ತಾ ಇದ್ದೀರ ಆಗಿ ಎಲ್ಲ ಮಾಡ್ರಿ ಈಗ ಅದು ಆಗಿ ಅಡಿದು ಸುದ್ದಿ ಆಯ್ತು ನೀರಾಗಿ ಹೊಡಿಯಾಗಿ ಇದೆರಡ್ರದ ಕ್ರಮ ಹಿಂಗೆ ಕಡಿಕೆ ಹಂಗೆ ನಟಿ ಶುರುವಾತ್ ನಟಿ ಶುರುವಾಪ್ ಸುರಿಗೆ ನೀವು ಹೇಳ್ರಿ ಮಳಿದು ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ ಎಲ್ಲ ಖಾತಿ ಎಲ್ಲ ಮಳೆ ಅವಲಂಬಿತ್ವಿ ಅಲ್ಲೇ ನಟಿ ಅಲ್ಲ ಪೂರ ಸಾಗೋಳಿ ಅದು ಅದ್ರ ಮೊದ್ಲಿಗೆ ಕೃತಿಕ ಮಳಿ ಬತ್ತಲ್ಲೇ ಆ ನಕ್ಷತ್ರ ಎಲ್ಲ ನಕ್ಷತ್ರವೇ ಅಲ್ಲ ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡಭಾಷೆಗೆ ಕೃತಿಕ ಕಾಯ್ಕಂಬ್ರ ಕೃತಿಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕು ಅಂದಾಳಿ ಕೃತಿಕ ಮಳಿ ಭೂಮಿ ಮೇಲೆ ಬೀಳುಕಾಗ ಅಂದಾಳಿ ಹೇಳುದು ಹಂಗ ಒಪ್ಪಿ ತಪ್ಪಿ ಒಂದೊಂದ್ಸಲ ಬತ್ತ ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತ ಈಗ ಬರ್ಸತ್ರ ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ ಯಾವ ಹೊತ್ತಿ ಬೇಕಾ ಆ ಹೊತ್ತಿ ಬರ್ಸ್ತ್ರಿ ಈಗ ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಗಾಳಿ ಬತ್ತ ಮನೆಗೆ ಹೋಯ್ಕಂತ ಕಣಿ ಹಾಗೆ ಮನ್ಸರ್ ಕಲ್ತದ್ ಕಣ್ಣಿಲ್ಲ ಈಗ ಹಾಂಗಾಯ್ ಆಗಳಿಕೆಲ್ಲ ಪ್ರಕೃತಿಯಿಂದ ಸಹಜವಾಗಿ ಬತ್ತಿದ್ಪ ಅಂತ ಮಳಿ ಅದ ಕೃತಿಕ ಆರ ಮೇಲೆ ರೋಹಿಣಿ ಮಳಿ ಬತ್ತ ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ ರೋಹಿಣಿ ಬಂದ್ರು ಓಣಿ ಎಲ್ಲ ನೀರು ಅಂದಳಿ ಹೇಳುದು ಈ ಮತ್ತೆ ಮಳೆಗಾಲ ಶುರುವಾಯ್ಕರ ಮುಂಚೆ ಈ ವರ್ಷದ ಮಳೆಗಾಲ ಹ್ಯಾಂಗ ಅಂದಳಿ ಹಿಂದಿನ ತಿಳ್ಕಂತಿದ್ರು ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ನಾಯಿ ಬಿತ್ತ ಸಮ ಮಾಯನಣ್ಣ ಮಸ್ತಾಯ್ತಂದ್ರೆ ಆ ಕಲ್ಲ ಹಾಕಿ ಮಳಿ ಅಂಬ್ರ
2: ಹಂಗಾರೆ ಈ ಸಲ ಒಳ್ಳೆ ಮಳಿ ಬರ್ಕ
3: ಯಾಕೆ
2: ಈ ಸಲ ಸ್ವಲ್ಪ
3: ಮಾಯನ ಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟ್ ಹೋಯ್ತು ಅಲ್ಲ ಕಸಿ ಮರದಲ್ಲ ಆಗಳಿಕೆಲ್ಲ ಕಾಟಲ್ದ
2: ಕಾಟಿದೆ ಈಗಳು ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ ರೋಡ್ ಮೇಲೆ
3: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ಕೋಯ್ತಾ ಮನಿ ಬುಡ್ದಲ್ಲಿ ಬಿದ್ದ ಮಾಯನಣ್ಣ ಹೆಕ್ಕು ಸಸಾರ ಅದೇ ಮಾಯನಹಣ್ಣು ಅಂಗಡಿಗೆ ದುಡ್ಡು ಕೊಡ್ತಾ ಬಂದ್ರೆ ಬಾರಿ ಹೂ ಚಂದ ಮನ್ಸಲ್ಲಿ ಹಾಕ್ದ ಹಾಗೆ
2: ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲೂ ಒಳ್ಳೆ ಮಾಯನಣ್ಣ ಆಯ್ತಾ
3: ವೈರೋಡಿ ಅಂದ್ರೆ ಜಾಗೃತಿ ಮಾಡ್ಕೊಂಡು ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
2: ಅದಕ್ಕೆ ನಮ್ಮ ಪ್ರಕಾರ ಮಳೆ ಜಾಸ್ತಿ
3: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತೆ ಅಲ್ದ್ರೆ ಯುಗಾದಿ ಪಲ್ಲ ಬತ್ತಲ್ಲ ಮನೆ ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗಲ್ಲ ಓತ್ರಲ್ಲಿ ಎಷ್ಟು ಕೊಳಗ ಮಳಿ ಜೋಗಿ ಎದ್ದು ಅಪದಿ ಹಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೇ
2: ಯುಗಾದಿ ಪಲ್ಲ ಎಂತ ಆಯ್ತು ಮಳೆ ಕಮ್ಮಿ ಅಂತ
3: ಕೇಳಲೇ ಇಲ್ಲ ನಾನು ಈ ವರ್ಷ ಯುಗಾದಿ ಪಲ್ಲ
2: ಏನಾಯ್ತು
3: ಅಲ್ಲಿ ಕೇಂದಿದ್ದಕ್ಕೆ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
2: ನಾನು ಸಹ ಓದಿದ್ದೆ
3: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರತ್ತೆ
2: ಹಿರಿಯರೆಲ್ಲ ಹೆಂಗೆ ಮಳಿದ
3: ನಿಶಾನಿ ಅಂದ್ರೆ ಹಿಂಗೆ ಒಂದು ಜೋರ್ ಮಸ್ತ್ ಮಾಯನಣ್ಣಾರೆ ಮಳಿ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ
2: ಸಳ್ಳಿ ಹಣ್ಣು ಅಂದ್ರೆ
3: ಸಳ್ಳಿ ಹಣ್ಣು ಅಂದ್ರೆ ಸಳ್ಳಿ ಹಣ್ಣು ಇದು ಮಾಯನಣ್ಣಿಗೆ ಅಂದ್ರೆ ಅಂತಂದ್ ಕೇಳಿದಾಗ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಿಗೆ ಇರುತ್ತೆ ಅದು ಹಿಂಗ್ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗ್ ಇರತ್ ಮೇಲೆ ನೋಡಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಕದ್
2: ಮುರಿನ ಹಣ್ಣು
3: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ ಹಣ್ಣು ಚಂದ್ ಚಂದ್ ನಾವು ಹಣ್ಣು ಅಲ್ಲ
2: ನೆಕ್ಸ್ಟ್ ತಂದ್ ಕೊಡಿ
3: ಹಾ ಸಳ್ಳಿ ಹಣ್ಣು ಆದಲ್ಲ ತಂದ್ ಕೊಡಿ ಈ ಕಾಲ ಸಳ್ಳಿ ಹಣ್ಣು ಇಲ್ಲ ಅದೇ ಮಳೆ ಕಮ್ಮಿ ಯಾಕಂತ
2: ಸಳ್ಳಿ
3: ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾಯನ ಹಣ್ಣು ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳಿ ಅಂದ್ರೆ ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕನೇ ಬದಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳಿ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ ಕಮ್ಮಿ ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡಿಗೆ ಇವ್ದೆಲ್ಲ ಒಂದು ಮಳಿ ನಿಶಾನಿ ಕಡಿಗೆ ಮಳೆ ಹಿಂಗೂ ಇನ್ನು ಬೇರೆ ಐತಿ ಸ್ವಲ್ಪ ಒಂಚೂರು ಮಳೆಗಾಲ ಹೋದ್ಮೇಲೆ ಈಗ ಒಂದು ಯಾವುದೊಂದು ಮಳಿ ಬರಲ್ಲ ಅನ್ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಆದ್ರೆ ಆ ಮಾರ್ಬೇಳು ಹೂವು ಅಂತ ಹೇಳುವ ನಮ್ಮ ನೀ ಒಂಥರ ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರುತ್ತೆ ಒಂಥರ ನೀಲಿ ಕಲರ್ ಬತ್ತ
2: ನಮ್ಮನೆ ಹೊಳಿ ಬದಿಗಲ್ಲ ಇಲ್ಲೇ ಕಂತ ಈ ತರ ಉಪ್ಪು ನೀರು ಹೊಳೆ
3: ಉಪ್ಪು ನೀರು ಹೊಳೆ ಯಾರು ಇರತ್ತಪ್ಪ ಮಾರ್ಬೇಳು ಹೂವು ಇರುತ್ತೆ ಅದ್ರಾಗೆ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಹೂಗು ಒಂದು ಬಳ್ಳು
2: ಹೂಗು
3: ಕೊಳ್ಳು ಹೂಗು ಇದೆಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸಲಿ ಬೆಚ್ಚು ಕೊಳ್ಳು ಹೂಗ ಅಲ್ಲ
2: ಮತ್ತೆ
3: ಮಾರ್ಬೇಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೂಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗ ಅಲ್ಲೇ ಕೊಳಿತ್ತಂದಾಳಿ ಇನ್ನೊಂದ್ ಬಳ್ಳು ಹೋಗಂದಾಳಿ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದಂಬರ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲಪ್ಪಂ ಬಪ್ಪದ
2: ಎಂತ ಇಮ್ಯಾಜಿನೇಷನ್
3: ಹೌದೌದು ಅವಳಿಗೆ ಆಸಿ ಅಂಬ್ರದ ಆ ಬಳ್ಳು ಗಮ್ದಿ ಮಾರ್ಬೀಳು ಖಂಡಪಟ್ಟಿ ಆಯ್ತಂತಾರೆ ಆಗಳಿ ಮಳಿ ಬತ್ತಂದ್ ಗ್ಯಾರಂಟಿ ಮಸ್ತ್ ಹೂಗಾದಿದ್ರೆ ಮಳಿ ಬತ್ ಮಳಿ ಬಂದ್ರೆ ಆ ಹೂಗು ಉದ್ರತ್ ಆ ಹೂಗು ಉದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳು ಇದು ಆಯ್ತು ಅಂದಾಳಿ ಅದೇ ಮಾರ್ಬೀಳು ಹೂಗಾಗಿ ಇದೆಲ್ಲ ಮಳಿ ನಿಶಾನಿಯು ಅಲ್ಲ ತೋರಿಸುವಂತದ್ದು ಈಗಳು ಹತ್ತು ಕೊಳ್ಳು ಬಳ್ಳುಗಲ್ಲ ಹತ್ತು ನಮ್ಮ ಬದಿಗೆ ಹತ್ತು ಈಗಳು ಹೇಳ್ತಾರೆ ಅದಾದ ಮತ್ತೆ ಆಕಾಶ ಕೆಂಪು ಎತ್ಕಣಿ ಆಕಾಶದಂಗ ಒಂದ್ ಬದಿ ಕೆಂಪಾದಿದ್ರೆ ಈ ಪಡೆಯಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತತ್ತ ಅಂತ ಹೇಳ್ತಾರೆ ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ ಕಡಿಕೆ ಕೃತಿಕ ನಾ ಹೇಳಲ್ಲ ಕೃತಿಕ ರೋಹಿಣಿ ಕಡಿಕೆ ಮೃಗಶಿರ ಮಳಿ ರಗಶಿರ ಮಳಿ ಎಲ್ಲ ಕಂಡಪಟ್ಟಿ ಬಪ್ಪದ. ಈ ರೋಹಿಣಿ ಮಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರ ರಾಕೇರಿ ಗೊತ್ತಿಲ್ಲ. ಕಡೆಗೆ ಮೃಗಶಿರ ಮಳಿಗೂ ಇತ್ಕಾಣಿ ಮೃಗಶಿರ ಮಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟ ತಮ್ದ ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ. ಈ ಹೊಂದಿ ಗಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತ ಹೊಂದಿ ಚರ್ಮ ಅಷ್ಟ ಅಲ್ಲ ಸುಂಟ್ ಕಾಮ್ದು ಹೊಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳುಕಾತಿಲ್ಲ. ಮೃಗಶಿರ ಮಳಿ ಅಂದ್ರೆ ಆ ನಮ್ಮನೆ ಬತ್ತಂದಾಳೆ. ಕೃತಿಕಾ ಭರಣಿ ರೋಹಿಣಿ ಕಡಿಕೆ ಮೃಗಶಿರ ಕಡಿಗೆ ಆದ್ರಿ ಮಳಿ. ಆದ್ರಿ ಮಳಿ ಅಷ್ಟು ಹೋಗಿದ್ದಂತ ಹೇಳಕಾಯ್ ಬತ್ತಲ್ಲ ಅದೊಂದು ಬಂದ್ರ ಬಂತ ಬಾರ್ದಿರಲಿಲ್ಲ. ಆದ್ರಿ ಮಳಿ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ. ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ. ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಳಿಗೆ ನಟ್ರ ಆದಷ್ಟು ಬೆಳಿತಮ್ರ ಹಿಂಗಿಂದೆಲ್ಲ ಮಸ್ಟ್.
2: ಆದ್ರಿ ಮಳಿ ಯಾವ ತಿಂಗಳ ಬಪ್ಪದ?
3: ಆದ್ರಿ ಮಳಿ ತಿಂಗಳಾಗ್ದ ನನಗದ ಅಂದಾಜಂಗ. ಈಗ ಇದು ಯಾವ್ದು ಇದು ಯಾವ ಮಳಿ ಅಂತ ಗೊತ್ತಾದ್ರೆ ಸಾಧಾರಣ ಮುಂದಿದ್ ಗೊತ್ತಾತ್ತ.
2: ಇದು ಕೃತಿಕ ಅಲ್ಲ,
3: ಇದು ಕೃತಿಕವಾ. ಈಗ ರೋಹಿಣಿ ಅಲ್ದ ಬಪ್ಪದ. ಇನ್ ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ. ಕಡಿಕೆ ಮೃಗಶಿರ, ಮೃಗಶಿರ ಆದ್ಮೇಲೆ ಆದ್ರಿ ಮಳಿ. ಆದ್ರಿ ಮಳಿ ಬಂದ್ರೆ ಆರ್ ನಕ್ಷತ್ರದ ಮಳಿ ಒತ್ತಂಬರ್
2: ಬಟ್ ಇದು ಹದಿನೈದು ದಿನಕ್ಕೆ ತಾನೆ ಈ ಮಳೆ?
3: ಹದಿನೈದು ದಿನಕ್ ವಾಯ್ದಿ. ಓಕೆ, ಆದ್ರಿ ಮಳಿ, ಆದ್ರಿ ಮಳಿ ಹಾಗೆ. ಆದ್ರಿ ಮಳಿಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಪ್ಪದ.
2: ಹಾ,
3: ವರ್ಷಕ್ಕೆ
2: ಆಸಾಡಿ ಬರ್ತಕ್ಕಂಥ,
3: ಆಸಾಡಿಕ್ಕಿಂತ ಮುಂಚೆ ಬತ್ತ. ಆಸಾಡಿ ಅಂದ್ರೆ ಆದ್ರಿ ಮಳಿ ಅಪ್ಸುರಿಗೆಲ್ಲ ನಟ್ಟಿ ಆತ. ಆಸಾಡಿ ಬಪ್ಸುರಿಗೆ ನಿಮ್ಗೆ ಪುನರ್ವಸ ಚಳಿ ಹಿಡ್ಸುದ ಕಳಿ ಹೆಕ್ಕು ಟೈಮ್, ಕಳಿ ಹೆಕ್ಕು ಸಮಿಗೆ ಅದು ಬತ್ತ. ಈಗ ನಟ್ಟಿ ಆಯ್ತು, ಆದ್ರಿ ಮಳಿ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರ್ವಸ. ಪುನರ್ವಸ ಅಂದ್ರೆ ಪುನರ್ವಸ ರಸ ಹಿಂಡತ್ತ ಅಂತ ಹೇಳುದು. ಆದ್ರೂ ಅಷ್ಟು ಮಳಿ ಚಂದೆ ಮಳಿ ಬತ್ತಂದಳಿ ಹೇಳಿ ಕಡಿ ಪುನರ್ವಸ ಆದ್ಮೇಲೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರ. ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ತರೆ ತಮ್ಮ ಹೊಟ್ಟೆ ಕೀಳ್ತಾಂದಳಿ ಹೇಳುದು. ಹಾ, ಆಗಳಿಕೆ
2: ಅಷ್ಟು ಬಿರುಸಾಗಿ ಗಾಳಿ ಮಳೆ ಎಲ್ಲ.
3: ಹಾ, ಪುನರ್ವಸ ಮಳಿ ಕಂಡಾಪಟ್ಟಿ ಬಂತಂತಾರ. ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಮ್ರದ. ಹಾ, ಅಷ್ಟಂದ್ರೆ ಅಲ್ಲಿಯರಿಗೂ ಬತ್ತ ನೀರು ಅಮ್ಮ ಲೆಕ್ಕ. ಈ ಪುಷ್ಯ ಇದ್ಕಂಡು ಇದು ಹೊಟ್ಟೆ ಕೇಳುತ್ತ ಹೊಟ್ಟೆ ಕೇಳಿತ್ತಂದ ಆಗಳಿಕೆಲ್ಲ ಮಣ್ಣಿನ ಮನೆಯಲ್ಲ. ಹಿಂಗೆ ಆರ್ ಎಸ್ ಎಸ್ ಸ್ಲ್ಯಾಬ್ ಇದೆ, ಆರ್ ಸಿ ಸಿ ಎಲ್ಲ ಆರ್ ಸಿ ಸಿ ಎಲ್ಲ ಮನೆ ಮಾಡ್ತಿರ್ಲ ಇದ್ದಿತ್ತು. ಇಷ್ಟು ಗಟ್ಟಿಯಲ್ಲ ಇರ್ತಿರ್ಲ ಇದ್ದಿತ್ತು. ಆರು ಮನೆಯಲ್ಲಾಗಿ ಮನೆ ಮಾಡ್ತಿದ್ದೀರ? ಮಣ್ಣಲ್ಲ, ಮಣ್ಣಿಂದ ಆಪಕೋಗಿ ಎಲ್ಲ ಕಂಡಾಪಟ್ಟಿ ಮಳಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತ್ತಂದಳಿ. ಕಡಿಕೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳಿ ಬತ್ತ. ಅಸ್ಲಿ ಮಳಿಕ್ಕಿಂತ ಬಿಸಿಲೆಲ್ಲ ಸಮರ್. ಹಾ, ಯಾಕಂದ ಹೇಳ್ರೆ ಆ ನಮ್ಮನಿ ಬತ್ತಂದಳಿ ಆ ಮಳಿ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು ಕಂಡದ್ದು ಕೇಂದ್ರದ್ದು ಇತ್ಕಣಿ ಅದ ಅಸ್ಲಿ ಮಳಿಕ್ಕಿಂತ ಬಿಸಿಲೆಲ್ಲ ಸಂದ್. ಪುಷ್ಯ ಪುನರ್ವಸ, ಪುನರ್ವಸ ಪುಷ್ಯ ಅಸ್ಲಿ, ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ. ಉತ್ರಿ ಉತ್ರಿ ಮಳಿ, ಉತ್ರಿ ಮಳಿ
2: ಉತ್ತರಿಯ ಉತ್ತರಿಯ
3: ಉತ್ತರೆ
2: ಉತ್ತರೆ.
3: ಹಾ, ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
2: ಚಿತ್ರಿ
3: ಚಿತ್ತ ಹಸ್ತಚಿತ್ತ ಸ್ವಾತಿ ಅವಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳಿಗೆಲ್ಲ ಒಂದೊಂದು ಹೆಸರು ನಮ್ಮ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳೋದು.
2: ಆಯಾ ಶಾರ್ಟ್ ಅಲ್ಲ ಇದು ಉದ್ದುದ್ದ ಚಿತ್ತ ಇರೋ ಚಿತ್ರಿ
3: ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ. ಉತ್ರಿ ಬಂದ್ರೆ ಕುತ್ರಿ ಎಲ್ಲ ಕೂಳಮ್ದ. ಹುಬ್ಬಿ ಮಗಿ, ಹುಬ್ಬಿ ಮಳಿ, ಹುಬ್ಬಿ ಮಳಿ ಇತ್ಕಣಿ ಮಗಿ ಮಳಿ. ಇದಾರ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ, ಮಗಿ ಯಾರ ಮೇಲೆ ಹುಬ್ಬಿ. ಮಗಿ ಮಳಿ ಇತ್ಕಣಿ, ಮಗಿ ಮಳಿ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ಡ ಹನಿ ಅಂದಳಿ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರುತ್ತೆ. ದಡ್ ದಡ್ ದಡ್ ದಡ್ ದಡ್ ದಡ್ ಅಂದ
2: ದಡ್ ದಡ್ ಬಂದ ಚೊಂಡಿ
3: ಹಿಂಗ್ ಮತ್ತೆ ಹಾಂಗ ಹೋಯ್ತದೆ ಸಲಕ್ಕೆ ಸ್ವಯ್ಯ ಬಂದ್ ಸ್ವಯ್ಯ ಹಾರ್ಕ ಹೋಯ್ತದ. ಅದು ಇದು ಮಗಿ ಮಳಿ. ಮಗಿ ಮಳಿ ಆದ್ಮೇಲೆ ಹುಬ್ಬಿ ಮಳಿ. ಹುಬ್ಬಿ ಮಳಿ ಮಳಿ ಅಂತ ಹೇಳಿದ್ರ ಅಬ್ಬಿ ಅದಿ ಹಾಲು ಕುಡ್ದಂಗಮ್ರ ನಿಧಾನ ಮಕ್ಕಳ ಹಾಲು ಕುಡ್ದಿದ್ಯ ಹಂಗೆ ನಿಧಾನ ಆ ಮಳಿ ಹಂಗೆ ಬರ್ಕೆ. ಯಾಕಂದ ಹೇಳ್ರೆ ಆಗಳಿಕೆ ಗೆದ್ದಂಗಿ ಕೊನೆಯೆಲ್ಲ ಹಾಲು ನುಂಗು ಹೊತ್ತು. ಹಾಲು ನುಂಗು ಹೊತ್ತಿಗೆ ಎಲ್ಲಾರು ದಡ ದಡ ದಡ್ ಮಳಿ ಬಂದಿದ್ರೆ ಅದು ಪೂರ ಉದ್ರಿ ಹೊತ್ತ
2: ಹಾಲು
3: ಪೂರ ಚಟ್ಟಾತ. ಅದೇ ಹುಬ್ಬಿ ಮಳಿ ಕಂಡಾಗೆ ನಿಧಾನ ಬತ್ತಿದ್ರೆ ಫಸಲು ಲಾಯ್ಕಾತ್ ಅಂದಳಿ ಹೇಳಿ ಹಂಗೆ. ಅದು ಇದೆಲ್ಲ ಒಂದೊಂದು ಕ್ರಮ ಕಡಿಕೆ ಹಿಂಗೆ ಇರುತ್ತೆ. ಕಡಿ ಮುಂದ್ ಮುಂದೆ ಹುಬ್ಬಿ ಮಗಿ, ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತು. ಲಾಸ್ಟಿಗೆ ಬಪ್ಪದ ಯಾವ್ದು ಕೇಂದ್ರೆ ವಿಶಾಖಿ ಮಳೆ ಬತ್ತತ್ತು. ಈ ದೀಪಾಳಿ ಹಬ್ಬ ವಿಶಾಖಿ ಮಳೆ ಬಪ್ಪ ಆಗಮ್ರು. ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷ ಜಂತುಗಳು ಜಾಸ್ತಿ ಅಂಬರು. ಹಾ, ಮಳೆ ಹಿಂಗೆ ವಿಶಾಖಿ ಮಳೆ ಬಪ್ಪಾಗ ಅಂತ ಹೇಳ್ತಾರೆ. ಒಂದು ವೇಳೆ ವಿಶಾಖಿ ಮಳೆ ಬಂದದ್ದಿದ್ರೆ ಮಳೆಗಳ ರಾಜ ಯಾವುದು ಅನುರಾಧ ಯಾವುದಕ್ಕೂ ಹೇಳ್ತಾರೆ. ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದು ಹನಿಯಾರು ಬೀಳ್ಕೆ ಅಂಬರು. ಆ ವಿಷ ಜಂತುಗಳೆಲ್ಲ ತಗ್ಗತ್ತು ಅಂತ ಹೇಳೋದಕ್ಕೆ ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕ ಅಂದಳಿ ಹಾಗೆ.
2: ಸ್ವಾತಿ ಮುತ್ತಿನ ಮಳೆ,
3: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ. ಸೀರಿಯಲ್ಲ ಬಿಸಿಲಿಗೆ ಹಾಕ್ತಾರೆ
2: ಸ್ವಾತಿ ಬಿಸಿಲು,
3: ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ, ಬೀಜ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದಳಿ ಹೇಳಿ.
2: ಹಾ,
3: ಅವೆಲ್ಲ
2: ಮತ್ತೀವ ಮತ್ತೊಂದು ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳಿ ಬಪ್ಪತ್ತಿಗೆ ಅದನ್ನ ಹಿಡಿದು ನೀವು ಮಡಕೆಯಲ್ಲಿ ಇಟ್ಟರೆ ಆ ನೀರು ಅಷ್ಟು ಒಳ್ಳೇದಮ್ರ ಅಂತೇಳಿ ಹೇಳಿ ನೀರನ್ನ ಹಿಡ್ದಿಡಿನಿ ಅಂತೆಲ್ಲ ಹೇಳಿ.
3: ಹೌದು ಹೌದು, ಅದ ಹೇಳ್ತಾರ ಎರಡೂರು ದೇವಸ್ಥಾನ ಮಾಗಿ ಮಾಡಿದೆ ಅದು ನೀರು ಹಿಡ್ದಿರ್ತಾರ ಅವ್ರಿಗೆ ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ದೇವಸ್ಥಾನದಾಗ. ಹೌದು ಹೌದು, ಮಾಗಿ ಮಾಡಿದ್ದು ನೀರ ಅದೆಲ್ಲ ಕ್ರಮ ಇತ್ತು ಸುಮಾರು ಇತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು, ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ, ಮಾತಾಡ್ತಾ ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ. ಆಗಿ ಹೆಂಗೂ ಈಗ ಒಂದಾಳಾಗಿ ಅಂದ್ರೆ ಹೆಂಗೆ, ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ, 30 ಹಿಡಿ ಅಂದ್ರೆ 60 ಸೂಡಿ. ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ, ಕೈಯಂಗೆ 2 ತಳ ಇರುತ್ತೆ ಕಣಿ, 2 ತಳ ಹಿಡ್ಕೊಂಡ್ರೆ 1 ಸೂಡಿ ಆಗಿ
2: ಅದನ್ನ
3: ಬಿಗ್ದು ಕಟ್ಟದಾಗಳಿಗೆ 1 ಸೂಡಿ ಆತ. ಹಂಗಿಂದ 30 ಹಿಡಿ ಮಾಡ್ರೆ 60 ಸೂಡಿ ಮಾಡ್ರೆ ಒಂದಾಳಾಗಿ. ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆ ಹೋಯ್ಸುರಿ ಮಾತ್ರ, ಬೇರೆ ಎಲ್ಲರಿಗೆ 30 ಹಿಡಿ ಆದ್ರೆ ಒಡೆಯರ್ ಮನೆ 35 ಹಿಡಿ ಆಗಿ ಹೋಯ್ಕಿದ್ ತಮ್ಮ ರಾಗಳಿಗೆ
2: 5 ಹಿಡಿ
3: ಜಾಸ್ತಿ
2: ಅಂದ್ರೆ 10 ಸೂಡಿ.
3: ಎರಡು ಸೂಡಿ ಈಗ ಹುಲ್ ಲೆಕ್ಕ ಮಾಡತ್ ಕಣಿ, 1 ಸಾಲ್ಗಿ 8 ಸಾಲ್ಗಿ ಅಂತ ಹೇಳ್ರ ಹಾಗೆ. ಆ ಲೆಕ್ಕದಂಗೆ ಇದನ್ನ ಆಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ. ಕಡೆಗೆ ಅದಾದ್ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ, 27 ದಿವಸದ ಒಂದ್ ತಿಂಗಳಾಗಿ.
2: ಎಷ್ಟು ತಿಂಗಳ, ಎಷ್ಟು ದಿನ ಬಿಟ್ಟಾಗಿ ಆಗಿನ ನಾವು ಗೆದ್ದಿಗೆ ನೋಡುದು ಹೇಳಿ.
3: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ ಕಣಿ, ಅವು ಹೆಚ್ಚು ಕಮ್ಮಿ ಒಂದು 26 27.

0: ಕೇಳಿ ಗೊತ್ತಿಲ್ಲ ಅಂತ ಹೇಳಿ ಮಿಷನ್
1: ಗೆದ್ದಿಗಿಲು ಬೇಡ ಅಷ್ಟು ಎಲ್ಲರಿಗೆ ಮ್ಯಾಟ್ ಆಗಿ ಇಟ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ ರೀ.
0: ಹಾ ಮ್ಯಾಟ್ ಆಗಿ ಇಟ್ಕೊಂಡು ಮನೆಯವ್ರು ಹತ್ತಿಲ್ಲ, ಅವ್ರಿಗೆ ವಹಿಸಿ ಕೊಟ್ಟರೆ ನಟಿಕೆ ಹಾತ್ರಲ್ಲ ಈಗ. ಹಾ ಇವ್ರು ಕಾಣ್ತಿರೈತೆ, ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತು ಅಂದ್ರೆ ಹೇಳ್ತಾರೆ. ಆ ಮ್ಯಾಟ್ ಇಲ್ಲ ಹತ್ತೈದು ದುಡ್ಡು ಕೊಟ್ಟರೆ ಸರ್ 120 130 ಎಷ್ಟೋಪ್ಪ ಮ್ಯಾಟಿಗೆ ಹಂಗಿಂದಲ್ಲ ದರ, ಅವ್ರು ಎಷ್ಟು ಕಂಡ್ರು ಅಷ್ಟು ನಟಿಕೆ ಹಾತೆ ಕಾಣ್ರಿ, ನಮ್ದು ಎಷ್ಟು ಗೆದ್ದಿ ಇತ್ತಂದ್ ಹೇಳ್ರ ಸೈ.
1: ಅದೇ ನನಗೀಗ ನೀವ್ ಇಷ್ಟು ಹೇಳೋತಿಗಿತ್ತಲ್ಲ, ನೀವ್ ಅಗಿ ಒಯ್ಯುದು ಅಂತೇಳೆಲ್ಲ ಹೇಳ್ರಲ್ಲ, ನಾವ್ ಶಣಕಿಂದ ಕಂಡ್ಕೊಂಡು ಬಂದದ್ದ ಆ ಗೆದ್ದಿ ಆ ಕೆಸರು
0: ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರಲ್ಲಿ ಅದನ್ನ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದು ಮನೆ ಪದಾರ್ಥ ಮಾಡುದ. ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಂಬ್ರ ಜಾಕ್ಟಿ. ಈಗ ಅಂತ ಆಯ್ತು ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು.
1: ಎಷ್ಟು
0: ಯಾಕೆಂದ್ರೆ ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ, ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೊತ್ತಲ್ಲ ಜಾಕ್ಟಿ ವಂಶ ಅವು ಸಂತಾನವೇ ಹೋಯೇ ಬಿಡ್ತಾತ ಈಗ. ಆಗಳಿಕಾರೆ ನೇಲ ಹೂಡು ಸುರಿಗೆ ಅಂತ ಆತಿತ್ತು, ಹೋಳಿ ಮಣ್ಣು ಆಚಿಗು ಒಂದ್ಸಲ ಈಚಿಗೆ ಒಂದ್ಸಲ, ಅದ್ರಾಗ ಈಚಿಗಿದ್ದಿದ್ರು ಮಕ್ಚಿ ಆಚಿ ಬೀಳ್ತಿದ್ದು ಆಚಿಗಿದ್ರು ಮಕ್ಚಿ ಈಚಿ ಬೀಳ್ತಿದ್ದು. ಆಗಳಿಕೆ ಅವಕ್ಕೆಲ್ಲ ಪೆಟ್ಟಿರಲ್ಲ. ಈಗ ಗೆದ್ದಾಗಿದ್ದ ನೆಕ್ಕುಳ ಗೆದ್ದಾಗಿದ್ದ ಜಾಕ್ಟಿ ಪೂರ ಸತ್ತು ಸಾರಿ ಹೋದು,
1: ಚೂರ್ ಚೂರ
0: ಎಲ್ಲ ಹಾಳಾಗಿ ಹೋದು. ಈಗ ಮುಂಚಾರ ಹಾಂಗಿರ್ತಿರ್ಲ ಇದ್ದಿತ್ತು, ಹೋರಿ ಹುಂಟೆಗೆ ಅಷ್ಟು ಲಾಯ್ಕ್ ಆತಿತ್ತು. ಮತ್ತೆ ಈ ಹೋರಿ ಹುಂಟಿವು ಕಾಣಿ ಈ ನಟ್ಟೆಂಗು ಹಾಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಹೇಳು ಸುರಿ ನೆನಪತ್ತು ಕಡೆಗೆ ಹೊಂಬಲಾತ್ತ. ನಟ್ಟಿ ಮಾಡು ಸುರಿಗೂ ಮೊದ್ಲಿಗೆ ಇದಿತ್ತು ಅಂತ ಕೇಳ ಗಣಪತಿ ನಟ್ಟಿ ಅಂತ ಅಳಿತ್ತಲ್ಲ, ಗಣಪತಿ ನಟ್ಟಿ ನಟ್ಟಿ ಮಾಡು ಸುರಿ ಒಟ್ಟಲ್ಲ. ನಮ್ಮ ಕ್ರಮ ಎಲ್ಲ ದೇವ್ರಿಲಾಗ್ತಾಯಿ ನಾವು ಮಾಡ್ಕೊಂಡು ದೇವ್ರನ್ನ ನಂಬ್ಕೊಂಡ್ ಬಂತಲ್ಲ, ಜನಪದದ ಆಚರಣೆ ಎಲ್ಲದ್ರಗೂ ದೇವರೇ ನಮ್ಗೆ ಮುಖ್ಯ ಇರುತ್ತೆ. ಹಾಗಾಗಿ ಮೊದಲು ನಟ್ಟಿ ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ, ಜನಪದರು ಅದನ್ನೇ ಮಾಡ್ಕೊ ಬಂದಿರ್ ಕಣಿ. ಆಗಳಿಗೆ ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ. ಗಣಪತಿ ನಟ್ಟಿ ಕೆಲವ್ರು ಗಣಪತಿಗೆ ಪಂಚ ಕೆಜಿ ಹೇಳ್ಕೊಂಬಿತ್ತು, ಮುಡಿ ಅಕ್ಕಿ ಕಡುಬು ಹೇಳ್ಕೊಂಬಿತ್ತು, ಹಂಗೆಲ್ಲ ಮಾಡ್ತಾರೆ. ಹಂಗೆ ಮನೆಗೆ ನಟ್ಟಿಗೆ ಅಂತ ಕೇಳದಿದ್ರೆ ಈ ಕೊಬ್ಬೆಸ್ರ ಕಡಿಕೆ ಅಲ್ದ್ರೆ ಔಡಿ ಬೇಸುದು ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
1: ಕಬ್ಬ ಹೆಸರು ಅಂದ್ರೆ ಕಪ್ಪ ಹೆಸರು.
0: ಹಾ ಕಪ್ಪ ಹೆಸರು ದಡ್ಡ ಹೆಸರು ಬತ್ಕೊಂಡು ಅದು ಕಬ್ಬ ಹೆಸರು ಅಂಬುದು ನಂಬದೇಗೆ. ಆ ಕಬ್ಬ ಹೆಸರು ಕಡಿಕೆ ಔಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದು ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ಕೊಂಡು ಅದಕ್ಕೆ ಹದ್ನ ಅಂತ ಹೇಳುದು. ಹದ್ನ ಅಂತಾರೆ ಮುಗೀತು ಇವತ್ತಿದ ಅಂದಳಿ, ಈ ವರ್ಷದ ಮುಗೀತು,
1: ಈ ವರ್ಷದ ನೆಟ್ಟಿ ಮುಗೀತು
0: ಮುಗೀತು. ಕಡಿಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ ಆ ಹೋರಿಗೂ ಕಣಿ ಎಷ್ಟು ಇದು ಮಾಡ್ತಾರೆ ಕಣ್ರೆ. ಈಗ ಅದಕ್ಕೆಲ್ಲ ನಟ್ಟಿ ಯಾರ ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ಒಂದು ತಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಣಿ, ಅದನ್ನ ಆಗಿನ ಒಂದು ತಳ ತಕೊಂಡು ಅದ್ರಾಗ ಏಟ್ ಪಾಲ್ ಮಾಡುದು. ಏಟ್ ಪಾಲ್ ಮಾಡಿ ಕೈನ ಹಿಂಗ್ ಕತ್ರಿ ಕೈ ಮಾಡಿ ಹಿಡ್ಕೊಂಡ ಈಚಿ ಎಡ್ದ ಬದಿಗೆ ಕೈಗಿದ್ದದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು, ಬಲ್ದ ಕೈ ಹಿಂಗಿದ್ದದ್ದು ಆಗಿನ ಎಡ್ದ ಕೈ ಎಡ್ದ ಬದಿಗಿದ್ದು ಹೋರಿ ಕೊಡು ತಿಂಬುಕ್ಕೆ. ಅವು ತಿಂತವಲ್ಲ ಅವು ತಿಂದ ಆರು ಗತಿಗೆ ಅವು ಬುಡ ಉಳಿತಲ್ಲ ತಲೆ ಮಾತ್ರ ಹೋಗಿ ತಿಂಬು ಕೊಡುದು. ಆ ಬುಡ ಉಳದ್ನ ಅದೇ ಗೆದ್ದಂಗೆ ನಟ್ಟಿ ಮಾಡ್ತಿದ್ದೀರಿ. ಹಾ ಗೆದ್ದಿ ನಟ್ಟಿ ಮಾಡಿಸ್ರಿಗೆ ಇನ್ನೊಂದಿತ್ತು, ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ, ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿದಿದ್ರೆ ಇದು ನಟ್ಟಿ ಸಾಗುದಿಲ್ಲ ಅಂದ್ರೆ, ಅದಕ್ಕೆ ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡುವುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗ್ ಕಟ್ಟು ತಬತ್ರ ಸೆರ್ಗ ಕಟ್ಟು ತಬತ್ರ ಪೂರ್ತಿ ಆತ್ಕಣೆ. ಮೊದ್ದೆ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕಲ್ಲ, ಎಲ್ಲರಿಗೆ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದ ಅಂತ ಅಳಿಯ ಬರ ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಹೇಳಿ. ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟು ಅಂತ ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರೋ ಈಗ ಹಿಂದಿದ್ರಿ ಅಂತ ಮಾಡುವ, ಕಡೆ ಉಳಿದಾರೆಲ್ಲ ಮುಂದ್ ಬಂದ್ರೆ ಲಾಸ್ಟಿಗೆ ಅಡಿಗೆ ಅವ್ರಿಗೆ ನಟ್ಟು ಕೊಡ್ತಾರೆ. ಮತ್ತೆ ಪೂರ್ತಿ ಸುತ್ತ ಕಟ್ಟು ಸುರಿಗೆ ಒಳಗಿರ್ತಾರಲ್ಲ ಈಗ ಯಾರಾದ್ರು ಉಳಿದ್ರ ಮಧ್ಯಗೆ ನೀವು ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರ ಬಸ್ರಿ ಹೆಂಗ್ಸ್ರಿ ಯಾರು ಯಾರು ಇದ್ದಿದ್ರೆ ಸುತ್ತ ಕಟ್ಟುವುದಿಲ್ಲ. ಅವ್ರ ಈಚೆ ಬಂದ ಆರ ಮೇಲೆ ಈ ಗೆದ್ದಿದ ಸುತ್ತ ಕಟ್ಟುವಂತ ಕ್ರಮ ಇತ್ತು. ಮತ್ತೆ ಈ ಅಗೇಡಿ ಮಾಡದ್ ಗೆದ್ದಿ ಇತ್ಕಣಿ, ಅಗೇಡಿ ಮಾಡದ್ ಗೆದ್ದಿ ನಡುಸುರಿ ಸೀದಾ ಹಾಗೆ ನಡುವುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ, ಅದು ಬಾಣಂತಿ ಗೆದ್ದಿ ಅಂದಳಿ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಳಿ, ಅಂದ್ರೆ ಈಗ ಆಗಿ ಹೋಯ್ದು ಅಷ್ಟೇ ಅಲ್ದ ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಳ್ರೆ. ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನ ನಟ್ಟಿ ಮಾಡುದು. ಯಾಕಂದ್ರೆ ಹೇಳ್ರೆ ಅದು ಬಾಣಂತಿ,
1: ಎಷ್ಟು ಕಾಳಜಿ
0: ಎಷ್ಟು ಕಾಳಜಿ ಎಷ್ಟು ಕೇರ್ ಹೆಂಗ್ ಮಾಡ್ತಿದ್ರು ಕಣಿ ಹಿಂದಿನಾರ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ. ಅಂಥದ್ದು ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡು ಕಾಯ್ದೆ ಹೋಯ್ತಲ್ಲ, ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡು ಬಿಡ್ತಲ್ಲ ಅಂದಳಿ. ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮಗೂ ಚೂರ್ಚೂರಾರು ಕಾಂಬಕ್ಕೆ ಸಿಕ್ಕಿತ್ತು, ಇನ್ನು ಮುಂದಿನ ತಲೆಮಾರಿನಲ್ಲಿ ಕೇಂಬಕ್ಕೆ ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಾಗ್ತಿಲ್ಲ. ನಾವೇನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನ ಹ್ಯಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ.
1: ಅದೇ ನಂಗಾಗ ನೀವು ಹೇಳೋತಿಗ ಆಗಿಂದ್ಲು ಆ ಗೆದ್ದಿ ಅಗೇಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡ್ದಾಗ ಅಲ್ಲೆಲ್ಲ ಹೆಂಗಸ್ರ ನೆಡ್ತಾ ಇಪ್ಪತ್ತಿಗ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ ಕೆಸರು ಸ್ಮೆಲ್, ಆ ಪರಿಮಳ ನನ್ಗೆ ಹೊಡಿತಿತ್ತು. ಅದೆಷ್ಟು ಲಾಯ್ಕ್ ಐತಲ್ಲ. ಮತ್ತೆ ಅದೆಂತ ಹೇಳಿದ್ರ ಮೇಲಾಳ
0: ಮೇಲಾಳ
1: ಮೇಲಾಳ ಹಾ ಗಂಡಸ್ರ ಅವ್ರ ಆಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣ ಅಡ್ಗೆಗೆ ಹೊತ್ಕೊಂಡು ಎಷ್ಟೆಷ್ಟೋ ದೂರದ
0: ಆಗಳಿಕೆ ಒಬ್ರಿ ಒಬ್ರಿ ಹಿಡುಕಿಲ್ಲ ಅಂತ ಹೇಳ್ರಿ, ಈಗ ಮೂರ್ ಜನ ಇದ್ರೆ ಮಾಡೋದು, ಊರಿನ ಗೆದ್ದಿ ಹೋಯ್ಕರ್ ಮಾತಿ ಹೊರದು ಅಲ್ದೇ ಇದ್ರೆ ಲಾ ಒಂದು

0: ಅಕೇರಿ ಹೊರ್ತಾರಿಗೆ ಒಂದ್ ಮರದ್ ಮೂರ್ ಕಾಲ್ ಅಂದ್ ಅಳಿಬೇತತ್ತು. ಮೂರ್ ಕಾಲ್ ಮೇಲೆ ಹೆಡ್ಗಿ ಬೆಚ್ಕಂದ್, ಹೆಡ್ಗಿ ಬೆಚ್ಕಂಡು ಕಾಡಿಗೆ ಒಂದ್ ನೆಗ್ಗು ಕೆರ ಜನ ಬೇಡ, ಅದ್ ಮೇಲ್ ಬೆಚ್ಕಂಡೆ ಅದ್ ತುಂಬುದು. ಅಲ್ದೆ ಇದ್ರೆ ಈಗ ಫಸ್ಟ್ ಇದ್ದಾನ ಒಬ್ರಿಗೆ ಕೆಳಗೆ ತುಂಬಿ ಅದನ್ನ ಮೇಲ್ ಬೆಚ್ಕಂದ್, ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಅಷ್ಟು ನಾನು ಹೊತ್ಕೋಯ್ಕಲ್ಲ. ಅವ ಮೂರ್ ಕಾಲ ಆಗಿದ್ದಕ್ಕೆ ಹಿಂಗ್ ಮಾಡಿ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ. ಆ ಮೂರ್ ಕಾಲ ಅಂದಳಿ ಎಲ್ಲರ ಮನೆಗೆ ಎತ್ತೈತಿ. ಈಗ ಮೂರ್ ಕಾಲು ಇಲ್ಲ, ಅಂತ ಕಾಲು ಇಲ್ಲ, ಈಗ ಮಾಡುವರೆ ಇಲ್ಲ ಅಲ್ದ. ಅಗಿಯಲ್ಲಿತ್ತ ಕಡಿಕೆ ಅದೇ ನೀವು ಹೇಳ್ರಿ. ಆಗ ಆಗಳಿಕ ಆ ನಟ್ಟಿ ಮಾಡಿಸ್ರಿಗೆ ಮೇಲಾಳು ಒಬ್ರಲ್ಲಿ ನಿತ್ಕೈದ ಆಗಳಿಕ ಆ ಮೇಲಾಳಿ ಬೊಯ್ದು ಆ ಗೆದ್ದಗಾಪು ಸಂಭಾಷಣೆ ಎಲ್ಲ ಎಷ್ಟು ಲಾಯಕ್. ಒಬ್ರೊಬ್ರ ಮನೆ ಕಷ್ಟ ಸುಖಗಳೆಲ್ಲ ಅದ್ರಲ್ಲಿ ವಿಚಾರಗಳೆಲ್ಲವೂ ಬರ್ತಿದ್ದು. ಬರೇ ಒಂದ್ ಯಾರನ್ನು ದೂರ್ಕಂತ ಇರ್ಲೈದಿತ್ತು. ಖುಷಿ ಬೇಜಾರು ಎಲ್ಲವನ್ನ ಅಲ್ಲಿ
1: ಹಂಚ್ಕೊಂಡ್ಕೊಂಡು ಆ ಹೆಂಗಸದ ಒಂದ್ ತಂಡ ಇರತ್ ಕಣೆ, ಬೆಟ್ಟ ಬೆಟ್ಟಿಗೆ ಒಂದೊಂದ್ ತಂಡ.
0: ಹೌದು,
1: ಅದ್ರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕು ಅಕ್ಕ ಓ ಅಕ್ಕು ಅಕ್ಕ ಬಾರ ಹಾಪನ ಚಾಯಿಲೇ ಚಾಯಿಲೇ ನಿಂದಿನ್ನು ನಿಂದೊಂದ್ ಎಷ್ಟೊತ್ತಿಗೆ ನಾನು ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
0: ಹೆಂಗ್ಸ್ರಿ ಗೋರ್ಬ ಗಣಸ್ರಿ ಕಂಬಳಿ
1: ಕಂಬಳಿ
0: ಎಂತ ಇಲ್ಲಿ. ಈಗ ಎಲ್ಲ ಒಬ್ರೊಬ್ರು ಬತ್ತರು ರೈನ್ಕೋಟ್ ಹಾಕೊಂಡೆ ಬಾಪದ ಈಗ ಅಲ್ಲಿ ಯಾರಿಗೆ ಬಂದಿತ್ತು. ಕಡಿಕೆ ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿದ್ರು ಕಣಿ, ಅವ್ರ ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕಿ ನೇಲ್ ಹೊತ್ತಿಲ್ಲ ಈ ಮುಲ್ಲಿ ಮುರ್ಕಣಿಗೆಲ್ಲ ನೇಲ್ ಹೊತ್ತಿಲ್ಲ ಅಲ್ಲಿ ಒಂಚು ಕೊಚ್ಚಿ ಕೊಡ್ಕ. ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸ್ರು ಬೊಯ್ದು ಕಾಣ್ಕ ಎಂತದ ಕೊಚ್ಚ ಸಮಯ ಇಲ್ಲ ಮೇಲಾಳಿ ಸಂಬಳ ಕೊಡುದಿಲ್ಲ ಅವ ಧರ್ಮಕ್ಕೆ ಬಂದ್ ಮಾಡ್ತಾ ಇಲ್ಲ ಹಾಂಗೆ ಹಿಂಗೆ ಅಂದಳಿ ಅವ್ನಿಗೊಂದು ಬೈಗುಳ. ಕಡಿಗೆ ಅವರೊಂದು ಅದನ್ನ ಮತ್ತು ಒಂಚು ಕೊಚ್ಚಿ ಕೊಡುದ ಮತ್ತು ಹೊಯಂಗಿ ಗೆದ್ದ್ಯಾರ ಬೇರೆ ಗೋಸರ್ ಗೆದ್ದ್ಯಾರ ಹಿಂದಿನ ದಿವಸ ಹುಡಿ ಹಾಕ್ಲಕ್ಕ. ಹೊಯಂಗಿ ಗೆದ್ದಿ ಅದೇ ದಿವಸ ಹುಡಿ ಅದೇ ದಿವಸ ನೋಡ್ಕೊ ಹೊಯಂಗಿ ಗಿರಿತ್ ಹೊಯಂಗಿ ಗೆದ್ರೆ ನೋಡುಕಾಯ್ತಿಲ್ಲ ಕೈ ಹರಿತಿಲ್ಲ ಕೈ ಹರಿದ್ರೆ ಇಲ್ಲೆಲ್ಲ ಈ ಉಗುರು ಕಣ್ಣಲ್ಲ ನೋವು ಶುರು
1: ಆಗುದು.
0: ಮತ್ತೆ ಗೋಸರ್ ಪರ್ಮಾಳ ಅಂದ್ರೆ ನೀವು ಪರ್ಮಾಳು ಹೌದು ಅದ್ರ ಸಂಗ ಮದ್ದು ಹೌದು ಈ ಮಳಗಲಪ್ಪಂಗೆ ಗೆದ್ದಿ ಕಾಲು ನಂತಿಂತ ಕಾಣಿ ಗೋಸರ್ ಗೆದ್ದಿ ಹೋಗಿ ನಟ್ಟಿ ಮಾಡಿ ನಂಜ್ ಪೂರ ಹತ್ತು ನಂಜ್ ಪೂರ ಹತ್ತು ಗೆದ್ದೆ ನಂತಿಂತಲ್ಲ ಅದೇ ಜಡ್ ಮೇಲೆ ತಿರುಗಿ ನಂಜ್ ಹೆಚ್ಚ ಹತ್ತು ಹಾಗೆ ಮತ್ತೆ ಕಾಲಜ್ಜಿ ತಿಂತ ಅಂತ ಹೇಳ್ತಾರೆ ಒಟ್ಟೊಟ್ಟಿ ಅದೆಲ್ಲ ಈ ನಂಜಾಗ ಅದ್ರಾಗ ಆಗ್ದು ಅದೇ ಗೋಸರ್ ಗೆದ್ದಿ ಇಳಿದ್ರು ಹತ್ತ ನಂಜಲ್ಲ. ಮತ್ತೆ ಆಗಳು ಹೇಳ್ದಂಗೆ ನಿಮ್ಗೆ ಈ ಭತ್ತದ ನೆಲ್ಲಿ ಹಿಂದಿಂದಲ್ಲ ಹಳಗ ಜೀರ್ಸಾಲಿ ಕಣ್ವ ಕುತ್ತುಂಬ್ರಿ ಗುಡ್ಡಿ ನೆಲ್ಲ ಕಡಿಕೆ ಇನ್ನು ಎಂತ ಸುಮಾರೆಲ್ಲ ಇದ್ದ ಜಯ
1: ಎಂಪಿ
0: ಕರಿಮೆ ಕರಿಮಲ್ಲಿಗೆ ಜ್ಯೋತಿ ನಿಮ್ಮ ಹೆಸರಿದ್ದನ್ನು ಲಾಯಕ್ ನೆನಪಿತ್ತು ನಿಮ್ಗೆ ಜ್ಯೋತಿ
1: ಗೌರಿ
0: ಗೌರಿ ಇವೆಲ್ಲ ಮಸ್ತ್ ಭತ್ತದ ನೆಲ್ಲ ಶಣಕಿ ಇವೆಲ್ಲ ಇದ್ದಿದ್ದು ಮಸ್ತ್. ಈಗ ಎಲ್ಲಿತ್ತು ಅದೇ ಅದೇ ಅದೇ ಎಂ ಫೋರ್ ಅಂತ ಹೇಳಿ ಹೇಳತ್ ಕಣಿ ನಾವು ಎಂ ಫೋರ್ ಅದು ಒಂದೇ ಉಳಿಸ್ಕೊಂಡದ್ ಬಿಟ್ಟದಿದ್ರೆ ಮತ್ತೆ ಯಾವ್ದಿಲ್ಲ. ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದುದ್ದ ಹುಲ್ ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
1: ಗೌರಿ
0: ಗೌರಿ ಉದ್ದ ಮ್ಯಾಲೆ ಸತ್ತು ಜಯನು ಇದ್ ಮಾಡ್ತಾರೆ ಕರಿಮಲ್ಲಿಗೆ ಅಂತ ಬತ್ತವೆಲ್ಲ ಈ ಬಡಸುರಿಗೆ ಹೊಡಿ ಮಂಚಕ್ಕೆ ಜಪ್ಪದ್ರ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ
1: ಬಡಿತಾರೆ
0: ಗಾಳಿ ಬಂದ್ರ ಸೈ ಅಡ್ ಬೀಳ್ತು ಈಗ ಅದೆಲ್ಲ ಅಂತ ಇಲ್ಲ ಬಿಡಿ.
1: ಕಡಿಕೊಂದು ಫೇಮಸ್ ಇದು
0: ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್ ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ ಅವ್ರ ಮ್ಯಾಟಿನರ್ ತಂದು ಹಾಕುದಲ್ಲ
1: ಮತ್ತೆ ಅದೆಲ್ಲ ಹೊಸ್ತು ಬಂದಿತ್ತಂಬ್ರಿ ವಿಜ್ಞಾನ ಕೇಂದ್ರದವ್ರು ಬೇರೆ
0: ಬೇರೆ ಇದು ಮುಂಚೆ ಕಂಡು ಹಿಡ್ದಲ್ಲ ಹೋದು ಬದಿ ಇವೆಲ್ಲ ಬಂದ್ವೇ ಇಲ್ಲ ಅವೆಲ್ಲ ಕಟಾರಿಕ್ಕಿತ್ತ ನಮ್ಗೆ ಇವು ಎಡ್ಕಿನ ಆಯಿಲ್ಲ
1: ಕೆಲವು ಸಣ್ಣ
0: ಸಣ್ಣ ಲಾಯ್ಕ್ ಇರತ್ತೆ ಇದೆಲ್ಲ ಇದು. ಕಡಿಕೆ ಹಾಂಗಾರು ಗತಿಗೆ ಇವೆಲ್ಲ ಶುರು ಆದ್ರೆ ಕಡಿಕೆ ಕೊಯ್ಲು ಬತ್ತ ಕೊಯ್ಲ ಈ ಗೆದ್ದಿ ಗದೆ ನಟ್ಟಿ ಮಾಡಿಸ್ರಿಗೆ ನಾವು ಆಗಲಿಕ್ಕೆ ಜನಪದ ಹಾಡಂಗೆ ನಿಮ್ಗೆ ಹೇಳಿತ್ತು ದೀರ್ಘಾವಧಿ ಹಾಡುಗಳೆಲ್ಲ ಎಷ್ಟು ಇದಿದ್ದು ನಮ್ಮ ನಟ್ಟೆಂಗೆ ಒಂದೊಂದು ಸಾಧನ ಅರ್ಧ ಗಂಟಿದು 20 ನಿಮಿಷದ್ದು ಎಷ್ಟು ಹಾಡಿದ್ದು. ಈಗ ಎಲ್ಲ ಮಿಷನ್ ಬಂದಾದ್ಮೇಲೆ ಆ ನಟ್ಟಿ ಹಾಡಂಬುದು ಕೇಂಬಿಕೆ ಇಲ್ಲ
1: ಮನ್ಸರೇ ಇಲ್ಲ
0: ಇದ್ದಾರು ಈಗ ಯಾರು ಹೇಳುದಿಲ್ಲ ನಟ್ಟಿ ಹಾತಿದ್ರು ಅದನ್ನ ಹೇಳುದಿಲ್ಲ ನಟ್ಟಿ ಆಪದೆ ಕಮ್ಮಿ ಅನ್ ಮಾಡಿ ಯಾರು ಮಾಡುದು. ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು ಎಷ್ಟೆಷ್ಟು ಚಂದದ ಹಾಡುಗಳು ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ ಇದು ಅಂದ ಕಣಿಕೆ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ನೀರೆದ್ದು ಹರಿಲಿಲ್ಲ ಶಿವಲಾಲಿ ತಾಯಮ್ಮ ನಂಬೋಳೆ ಶಿವಲಾಲಿ ಮಗನಾರು ಕರೆದಾಳೆ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ಹಿಂಗಿಂದೆಲ್ಲ ಹಾಡು ದೀರ್ಘಾವಧಿ. ಇದೊಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದು ಇದು ನೀರು ಬತ್ತಿಲ್ಲ ಅಂದ್ ಮಗನ್ ಕರೆದು ಕೇಂಡಾಗಳಿಕೆ ಮಗ ಜೋಯಿಸ್ರ ಮನೆಗೆ ಹೋಯ್ಕೆ ಅಂತ ಜೋಯಿಸ್ರ ಮನೆಗೆ ಹೋಯ್ಕೇಂಡ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ ಕುರಿ ಬಲಿಯ ಕೋಳಿ ಬಲಿಯ ಅಂತ ಅಂದ್ಕೇಂಡ್ರ ಗತಿಗೆ ಅದು ಯಾವುದು ಆತಿಲ್ಲ ನರಬಲಿ ಕೊಡ್ಕಂದಳಿ ಹೇಳ್ತಾರ ನರಬಲಿ ಯಾರನ್ನ ಕೊಡುದು ಕೇಂದ್ರಾಗಳಿಕೆ ಮದ್ಯದ ಮಗನ ಹೆಂಡ್ತಿನ ನರಬಲಿ ಕೊಡ್ಕಂದು ಹೇಳ್ತಾರೆ. ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತಾ ಹಿಂಗೆ ಹಿಂಗಂದಾಳೆ ಆ ಮನೆಗೆ ಉಳಿದು ಸೊಸೆಯರಿಗೆಲ್ಲ ಗೊತ್ತಾಗ್ತವ್ರು, ನಾಲ್ಕು ಜನ ಏನೋ ಸೊಸೆಯ ಐದು ಜನ ಎಷ್ಟು ಸೊಸೆ ಇರ್ತಾರೆ ಅವ್ರಿಗೆ ಗೊತ್ತಾರ್ಗತಿ ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಪದ ಸೊಪ್ಪಿಗೆ ಹೋರ್ಗತಿಗೆ ಅವ್ರವರೇ ಮಾತಾಡ್ಕೊಂಬ ನಾವು ಇವತ್ತಿಷ್ಟು ಜನ ಇಷ್ಟೊತ್ತಿಗೆ ಐದು ಜನ ಇತ್ತು ನಾಳೆ ಇಷ್ಟೊತ್ತಿಗೆ ಐದು ಜನ ಇಪ್ಪದಿಲ್ಲ ಇದ್ರಾಗೆ ಅಂತ ಹೇಳುದು ಆ ಸೊಸೆಗೆ ಹೇಳುದಲ್ಲ. ಅವರು ಅವಳತ್ರ ಇವ್ರ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು ನೀ ಮನೆಗೆ ಹೋಗ ಅಂದಳಿ ಹೇಳಿಪ್ಪದ ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು. ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದ ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳ ಬಲಿ ಕೊಡ್ಕಂದ ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳು ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು ಬಂದಾದ ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕ್ಯಾರಿಗೋಸ್ಕರ ಅವಳನ್ನು ಬಲಿ ಕೊಡುವುದು. ಬಲಿ ಕೊಟ್ಟ ಆರುಗತಿಗೆ ಎಂತತ್ತು ಅವಳೊಂದು ತಾವರೆ ಹೂವಾಯಿ ಹುಟ್ಟಾಳೆ ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯ ಹೋಯ್ಕಾರದು ಮಾಯ ತುಂಬ ಜೋರು ಇರ್ತಾಳೆ. ಈಗ ನಾಲ್ಕರ್ದ್ರೆ ಬತ್ತಾಳು ಅವಳಂದಾಳಿ ಹೇಳಿ ನೀನು ನನ್ನ ಸೊಸೆಯಾರೆ ನೀ ಹೌದಾದಿದ್ರೆ ನೀ ನನ್ನ ಸೆರ್ಗಿಗೆ ಬರ್ಕಂದೇಳಿ ಅವಳು ಸೆರ್ಗಾಸೋದು ಬತ್ತಿಲ್ಲ. ಕಡೆ ಲಾಸ್ಟಿಗೆ ಗಂಡ ಕರೀತ ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ. ಇದು ಒಂದು ಜಾನಪದ ಕತಿ, ಇದು ಸುಮಾರು ದೊಡ್ಡ ಕತಿ. ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು ಅವ್ರು ಹಾಡಂಗೆ ಹೇಳ್ಕೊಂಡು ಹೋಗಂತ ದೀರ್ಘಾವಧಿಯ ಹಾಡುಗಳಿವಲ್ಲ ಒಂದು ಅರ್ಧ ಗಂಟೆ
1: ಅಲ್ಲ ದೀರ್ಘಾವಧಿ ಬೇಕೆ, ಯಾಕೆಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ ಅವ್ರು
0: ಅಷ್ಟೊತ್ತಲ್ಲಿ
1: ತಿಂಬುದು ಎಂತ ಯೋಚನೆ ಇಲ್ಲ ಅವ್ರಿಗೆ ಅಂದ್ರೆ
0: ಕೆಲಸ ಕೆಲಸ ಮಧ್ಯೆ ಎಲ್ಲ ಒಂದ್ಸಲ ಏನೋ ಒಂದು ಚಾಚಿ ತಿಂದ್ರು ಆಯ್ತು ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿ ಕೆಲಸ.
1: ಆ ಒಂದು ಒಂದೂವರೆ ತಿಂಗಳ ಈ ಗೆದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸ್ರ ಅಥವಾ ಗಣಸ್ರಿದ್ರಲ್ಲ ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ
0: ಕೊಡುದಿಲ್ಲ ಅವ್ರಿಗೆ ಕೆಲಸ ಅವ್ರ ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟದಿದ್ರೆ ಮನೆ ಮಕ್ಕಳು ಹೊಟ್ಟೆ ತುಂಬಿಸುದು ಯಾರು ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು. ಅವರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು ಒಂದು ಸೇರೋ ಎರಡು ಸೇರೋ ಅಕ್ಕಿ ಅಂಬ್ರ ಫಸ್ಟ್ ಮೊದಲ ಮುಂಚೆಲ್ಲ ಕಡೆ ಕಡೆ ಜಾಸ್ತಿ ಆತವಂತ ಅದ್ರಾಗ ಅವ್ರು ಇಡೀ ಸಂಸಾರ ಕಣ್ಕಾಣ್ಕಲ್ಲ ಎಲ್ಲರಿಗೂ ಗೆದ್ದಿ ಇಪ್ಪುದಿಲ್ಲ ಆಗಳಿಕೆ ಅದು ಗೇಣಿಗೆ ಮಾಡುದು ಗೇಣಿ ಎಷ್ಟೆಷ್ಟೋ ಗೇಣಿ ಸಾಗೋಳಿ ಲಾಯ್ಕಾರ ಆಯ್ತು ಲಾಯ್ಕಾಯ್ದಿರಿ ಅಂತ ಮಾಡುದು ಇವ್ರಿಗೆ ತಿಂಬುಕ್ಕಿಲ್ಲ ಇವ್ರ ಕೈಯಿಂದ ಹಾಕಿ ಗೇಣಿ ಕೊಡುವಂತ ಪರಿಸ್ಥಿತಿ ಎಲ್ಲ ಇದೀತ ಆಗಳಿಕೆ ಅದೆಲ್ಲ ಹೋಯ್ತು ಏನೋ ಕಾಲಕ್ರಮೇಣ ಅವೆಲ್ಲ ಹೋಯ್ತು. ಕಡೆಗೆ ಮನ್ಸರು ಒಂದು ಒಳ್ಳೆ ರೀತಿ ಊಟ ತಿಂಬುಕ್ಕೆ ಎಲ್ಲರಿಗೂ ಬೇಕಪ್ಪ ಇದು ಸಿಕ್ತ ಕಡೆಗೆ ಹೂಂಟಿ ಎಲ್ಲ ನಟ್ಟಿ ಎಲ್ಲ ಆದ್ಮೇಲೆ ಹೋರಿಗೆ ಅರ್ಥ ಕೊಡುದು ಮಾಡ್ತಿದ್ರು ಅದು ಎಷ್ಟು ಲಾಯ್ಕ್ ಕಾಣಿ ಸಾಂಕದ ಹೋರಿ ಆರೋದಕ್ಕೆ ಎಷ್ಟು ಕೃತಜ್ಞತೆ ಭಾವನೆ. ಆ ಹೋರಿಗೆ ಅರ್ಥ ಕೊಡು ಸುರಿಗೆ ಬೆಳಗ್ಗೆ ಅರ್ಥ ಕೊಡುವಂದಿನ ಬೆಳಗ್ಗೆ ಬೇಗ ಎದ್ದ ಹೋರಿನ ಸಾಫ್ ಮಾಡಿ ಮೀಸಿ ಅವು ಮೈಗೆಲ್ಲ ಎಣ್ಣೆ ತಿಕ್ಕಿ ಏನೋ ಪಳಗುಟ್ಟುದು ಕಾಣಕೋ ಮೈ ಅಂದ್ರೆ ಆಗಲಿಕ್ಕೆ ಅಷ್ಟು ಚಂದ ಸೊಡ್ಡು ತೋರತ್ ನಂದು ಅಷ್ಟು ಪಳಗುಟ್ಟತ್ತ ಆ ಎಣ್ಣೆ ಎಲ್ಲ ಉದ್ರಿಗೆ ಅಷ್ಟು ಹೊಳಪು ಕೋಡಕಿಸುದು ಶಳಕಿ ಹಾಕುದಂದಳಿ ಎಲ್ಲ ಬತ್ತಿತ್ತು ಮುಂಚೆ ಹೋರಿ ಅವು ಈ ಜೆಡ್ ಎಲ್ಲ ಗುತ್ತು ಅಲ್ದ ಹೋಯ್ ಜೆಡ್ ಎಲ್ಲ ಕುದ್ರಗತಿ ಆ ಕೋಡಿನ ಎಡ್ಕಿನ ಮಣ್ಣು ತುಂಬ ಮಣ್ಣು ತುಂಬ್ರು ಅಲ್ಲೇ ಹುಳ ಆತು ಆಗಳಿಕೆ ಅದಕ್ಕೊಂದು ಶಳಕಿ ಹಾಕುದಂದ್ ಬತ್ತಿ ಒಂದು ಬೀಳು ಇರತ್ ಕಾಣಿ ಈ ಹೊಳೆ ಬದಿಗಲ್ಲಿ ಒಂದು ಬೀಳು ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗ್ದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಹುಂಟಿ ಮಾಡಿಸ್ರಿ ಹೊಡಿತ್ರ ಅದ್ರ 10 ಪಟ್ಟು 100 ಪಟ್ಟು ಪ್ರೀತಿ ಕಡೆಗೆ ತೋರ್ತ್ರ ಆ ಹೋರಿ ಸಾವುಕಾರ ಯಜಮಾರ್ ಅವಕ್ಕೆ ಏನು ಅಕ್ಕಚ್ ಮಾಡಿ ಹಾಕುದೇನು ಅವಕ್ಕೆ ಹುಲ್ ಕೊಯ್ಕ ಬಂದು ಹಾಕುದೇನು
1: ಹುರುಳಿ
0: ಹಾ ಹೊರಳಿ ಕೊಯ್ಕಲ್ ಗಟ್ಟಿ ಅಪ್ಕೆ ಮೆದ್ಗಲ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ ಆಗಿರತ್ತ ಅವು ಕಾಲೆಲ್ಲ ಗಟ್ಟಿ ಅಪ್ಪ ಹೊರಳಿ ಹಾಕುದು ಕಡೆಗೆ ಅದು ಎರ್ತ ಕೊಡು ಸುರಿಗೂ ಹಾಗೆ ಬೆಳಗ್ಗೆ ಮುಚ್ಚಿ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚ್ಚಕ್ಕಿ ಇತ್ತು ಕಣಿ ಕೊಚ್ಚಕ್ಕಿ ಬೇಸು ಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು ಮೆತ್ತಿ ಹಾಕಿ ಕಾಯಿ ಹರಿದು ಹಾಕಿ ಬೇಸು ಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಅಬ್ದದ ಅಷ್ಟು ಲಾಯ್ಕ್ ಆತ ಕಡೆಗೆ ಅದ್ರ ಸಾಂಗ್ತ ಈ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರು ಕೆತ್ತಿನ ಯಾವ್ದಾರು ಒಂದು ಕೆತ್ತಿ ಬಂದು ಕೆತ್ಕೊ ಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದ್ರ ನೀರು ತೆಗೆದ ಆ ನೀರಂಗೆ ಇದನ್ನು ಬೇಸುದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಯ್ಲಿ ತಂಪಾಯ್ಲಿ ಅಂದಳಿ ಹೇಳಿ ಹಿಂಗೆಲ್ಲ ಮಾಡುದು ಮತ್ತೆ ಎರ್ತ ಕೊಟ್ಟಾರ್ಮೆ ಹೋರಿದು ಹೂಡ್ ಕಟ್ಟುಕ್ಕೆ ಇಲ್ಲ ಆ ವರ್ಷ ಮತ್ತೆ ಕಟ್ಟುಕ್ಕೆ ಇಲ್ಲ ಹೂಡ್ ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡುಕ್ಕಿಲ್ಲ ಹಾಗಿನ ಕ್ರಮ ಇತ್ತು. ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಿಸುದು ಇದನ್ನೆಲ್ಲ ಮಾಡ್ಕಂತ ಇದ್ದೀರಾ.
1: ಹೋರಿ ಅಂದಾಗ ಇನ್ನೊಂದು ನೆನಪಾಯ್ತು ಕಣೆ, ಈಗ ಆ ಹೋರಿ ಆಗಳಿಕೆ ಎಲ್ಲರ ಮನೆಗೆ ಇರ್ತಾ ಇರ್ಲಿಲ್ಲ, ಯಾರ್ದು ದೊಡ್ಡ ಬ್ಯಾಸಾಯದ ಮನೆ ನಾಲ್ಕು ಎರಡು ಜೋಡ ಹಾಗಲ್ಲ ಅಣ್ಣ ಹತ್ರ ಹೋಗಿ ತಮ್ಮ ಇದಕ್ಕೆ ಸಣ್ಣ ಸಣ್ಣ ಹಿಡುವಳಿ ಇಪ್ಪ ಅಣ್ಣ ಇದು ಒಂದು ನಾರ್ದಿ ಪತ್ರ ಹೆಂಗಸರು ಒಪ್ಪಿರು ಒಂದು ಉಂಟಿ ಮಾಡಿ ಕೊಡು ಒಂದು ಆಗ ಅವರೇ ರಾಜರು
0: ರಾಜರು ರಾಜರು ಅವ್ರಿಲ್ದಿ ರಾತ್ರಿ ಒಂದು ಹೂಡಿ ಕೊಡ್ತಿದ್ ಮತ್ತ ಆ ಹೂಡುವಂಗ ಆಗಲಿಕ್ಕೆ ಕಾಣಕ ಆ ಒಳಲ್ ಉಂಟಿ ಒಳಲ್ ಹಾಕುದು ಎಷ್ಟು ಚಂದ ಅಂದ್ರು ಅಷ್ಟೂ ಲಾಯ್ಕ ಅದನ್ನ ಕೇಂದ್ರ ಆಯ್ಕೊಂಡು ಕಂಬಾಗ ಅಪ್ಪದು ಈಗಲ್ಲ ಎಲ್ಲಿತ್ತು ಆ ಒಳಲಿಲ್ಲ
1: ಒಳಲೆಲ್ಲ ಮರ್ತು ಹೋಯ್ತು ಅವ್ರಿಗೆ ನೆನಪೋಯ್ತು ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದ್ರೆ ಸುಮಾರು ಸಮಯ ಆಯ್ತು ಮಗ ಈಗ ನಮ್ ನೆನಪಿಲ್ಲ
0: ಮತ್ತೆ ಈ ಒಳಲಾಯ್ಲಿ ನೀವು ಬತ್ತೋಳು ಹಾಡಾಯ್ಲಿ ಅವ್ರಿಗೆ ಹಾಗೆ ಕೂತ್ರ ಅವ್ರು ಹೇಳುದಿಲ್ಲ ಅವ್ರಿಗೆ ಆದ್ರೆ ಮಾಡ್ತಾ ಇರ್ಕ ಆ ಕೆಲಸದಾಗ ಮತ್ತೆ ಆ ಹೇಳ್ರಿ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರು ಲಾಯ್ಕ್ ಆಗಲಿ ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ್ ಹುಮ್ಮ ಬಲ್ದ ಬಲ್ದ ಓ ಅಂದವ್ರು ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ ಹಾ ಎಂತ ಯತಿ.

ಬಲ್ದ ಓಮ್ದವ್ರು ಎಷ್ಟು ಚಂದ ಅಂದ್ರೆ ಆ ದಾಟಿ ಇತ್ಕಾಣಿ ಅದು ಅವರೇ ಹೇಳ್ಕೊ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತೆ ಅದ್ರಾಗೂ ಇನ್ನೊಂದೈತ ಅಂತ ಕಂಬಾಳಾಗಿ ಕಂಬಾ

0: ಮಾ ಬಲ್ದಾ ಬಲ್ದಾ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತೆ ಶೇ ಇದನ್ನೆಲ್ಲ ನಾವು ಕಳ್ಕೊಂಬ ಆಗೈದಿತ್ತು, ಇದು ಇನ್ನೂ ಬೇಕಿದ್ದಿತ್ತು, ಇನ್ನೂ ಬೇಕಿದ್ದಿತ್ತು ಅನ್ಸತ್ತೆ ಅನ್ಸತ್ತಷ್ಟೇ
1: ನಂಗೆ. ಹೇಳುವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಒಂದು ಪಾಣಿ ಪಂಚೆ ಅದಕ್ಕೆ ಕರಿ ಮೋಸಿ ಅದು ಕೇಸರಿ ಗೀಸರ ಅದ್ ಪಾಣಿ ಪಂಚೆ ಮಂಡಿಗೆ ಒಂದು ಹಾಳಿ ಹಾಕೊಂಡ್ರೆ ಹಾಕೊಂಡ್ರೆ ಇಲ್ದಿರ್ಲಿಲ್ಲ
0: ಚಳಿ.
1: ಗೊರ್ಬ ಜರಿ ಕೊಟ್ಟೆ ಕಟ್ಕೊಂಡು ಇಡೀ ದಿನ ಒಂದ್ ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳತ್ತ ನಾವು ಒಂದ್ ಗಂಟೆ ಇವತ್ ತಿರುಗು ಕಾತಿಲ್ಲ ಬಿಡಿ, ಒಂದ್ ಅರ್ಧ ಗಂಟೆ ನಮ್ ನಡೆದ್ರೆ ಹೆಂಗತ್ತ ಅಂತದ್ ಆ ಕೆಸರಿಗೆ ಎದ್ದಂಗೆ ಯಾರ್ದೇ ಇಲ್ಲಿ ಕಾಲ್ ಬತ್ತತ್ತು. ಒಂದು ಚೂರು ಆಯಾಸವನ್ನ ತೋರ್ಸ್ಕಂಡೆ ನನ್ನವರು ತನ್ನವರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳ ಲಾಯ್ಕಿ ಇರ್ಕಂದಳಿ ಹೇಳಿ ಅದ್ರ ಪ್ರತಿಫಲವೇ ಇವತ್ತು ನಾವು ಬದುಕುತ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿ ಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ ಅವರೇ ಕಾರಣ ಅಂದಿತ್ತಲ್ಲ, ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು,
0: ಹಾ ತುಂಬಾ ಆಯ್ತು, ಇದಿಷ್ಟ ಆಪ್ಕ ಆಗೈದಿತ್ತು ಅನ್ಸತ್ತು ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನು ನಾವು ಮುಂದುವರು ಬರದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕಂತ ಬಿಟ್ರೆ ದಿನನಿತ್ಯದ ಬದುಕಂಗಿಲ್ಲ ಅಲ್ಲ. ಈಗ
1: ನಿಜ ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ಹಾ ನೇತಾಡುದು ಆಡುದು ಮಕ್ಕಳ ಎಳ್ಕೊಂಡು ಹಾಪದ
1: ಹೋರಿ
0: ಉಡ್ಕಂಬ ಒಬ್ರೊಬ್ರು ನಂಗೆ ಇದ್ ಬೇಕು ನಾನ್ ಕೂಕಂತ ಈಗ ಇನ್ನು ಅದ್ರಾಗೂ ಹೇಳುದು ಎರಡ್ ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರು ಹಾಂಗೆಲ್ಲ ಅದ್ರ ಒಂದ್ಸಲ ಹಿಂದಕ್ಕೆ ತಿರುಗಿ ದೀಡ್ಡ ಬೀಳುದು ಅದೆಲ್ಲ ಆತಿದಿತ್ತು. ಆಗಳಿಕೆ ಈಗ ಕಣಿ ಮೋಟ್ರ್ ಗೀಟ್ರ ಎಲ್ಲ ಇದ್ರು ಕೃಷಿ ಮಾಡುದಿಲ್ಲ, ಆಗಳಿಕೆ ಅಷ್ಟು ಗೆದ್ದಿವಿ ನೀರ್ ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಖಂಡಿತ ನಾವೆಲ್ಲ ಕಂಡಾರ ಅದನ್ನೆಲ್ಲ ಇದ್ ಮಾಡಿದ್ದಾರೆ ಅವರೆಲ್ಲ ಆಗಳಿಕೆ ಅದನ್ನು ಮಗು ಸುರಿಗೂ ಸಮೇತ ಯಾವುದೇ ಕೆಲಸದ ಆಯಾಸ ದೂರಾಪ್ಗೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿದ್ರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದ್ರೆ ಆ ಮಗಿತ್ರ ಕಣಿ ಸಂಬಳಿಗೆ ಲೆಕ್ಕ ಹಿಂಗೆ ಎರಡಕ್ಕೆ ಎರಡ ಮೂರಕ್ಕೆ ಮೂರ ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಂಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ. ಇಷ್ಟು ಚಂದ ಅಲ್ಲೇ ಇದ್ದಿತ್ತು. ಕಡೆಗೆ ನಟ್ಟಿದ್ ನಾವು ಹೇಳ್ತು ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲಂಗೂ ಹಾಗೆ ಅಲ್ಲ ಫಸ್ಟ್ ಇದು ಕೊಯ್ಲೆಲ್ಲ ತಕೊಬಂದು ಈ ಗೆದ್ದೆಗೂ ಹೊರಿ ಬಿಗುಸುರಿಗೆ ಒಂದು ಮದ್ಮಗಳ ಅರಿ ಅಂದಳಿ ಮುರುದಿತ್ತು. ಹಾ ಮದ್ಮಗಳ ಅರಿ ಮುರಿದಾದ್ಮೇಲೆ ಕಡೆಗೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ ಹರಿ ಬಾಬ್ ಸರಿ ಹೊಲ್ಸಲ್ ಹಾಕಿ ಹೌದೌದೌದು ಆ ಹೊಲ್ಸಲ್ ಮೆಟ್ಕಂಡೆ ಒಳಗೆ ಹೋಯ್ಕ ಕಡಿಕಲ್ಲ ಅದ್ ಬಳಿ ಕೇಯಿ ಬಳಿ ಹಾಕಂತ ಒಬ್ದು ಅದೆಲ್ಲ ಗೊತ್ತಿದ್ದಾರೆ ಮಾಡ್ಕೊ ಒಟ್ರಾಸಿ ಯಾರೋ ಹೋಗಿ ಮಾಡ್ತೀವಿ ಅಂದ್ರೆ ಆತಿಲ್ಲ.
1: ಮತ್ತೆ ಹಡಿಮಂಚ ಹತ್ತಲ್ಲ ಆನಿ ಬತ್ತಲ್ಲ
0: ಆನಿ ಹೊರುದು
1: ಆನಿ ಹೊರುದು ಅಷ್ಟೊತ್ತಿಗೆ
0: ಕಾಯಿ ಹೊಡುದು ಆನಿ ಹೊತ್ತರ ಒಂದು ಕಾಯಿ ಹೊಡಿತಿರೋದು ಅದ್ರ ಖುಷಿ ಸಂಭ್ರಮವೇ ಬೇರೆ. ಕಡಿಕೆ ಮತ್ತೆ ಆ ಕಾಯಿ ಹೊಡೆದಲ್ಲೆಲ್ಲ ತಿನ್ಕಂಬ್ದಾಯ್ತು. ಹುಲ್ ಕುತ್ರಿ ಮಾಡುದು ಹುಲ್ ಕುತ್ರಿ ಹಂಗೆ ಒಟ್ರಾಸಿ ಯಾರು ಮಾಡ್ಕೊತಿಲ್ಲ ತಿಳಿದವ್ರು ಹಿರಿಯರು ಮಾಡುದು ಹೆಚ್ಚಾಯ್. ಯಾಕಂದ್ರೆ ಹುಲ್ ಕುತ್ರಿ ಹಂಗೆ ಅದ ಒಂಚೂರು ನೀರು ಹೋಗ್ತಂದ್ರೆ ಇಡೀ ಹುಲ್ ಕುತ್ರಿ ಪೂರಾ ಹಾಳಾಗಿರುತ್ತಂದ ಅದಕ್ಕೆ ಚಂದ ಮಾಡಿ ಹುಲ್ ಕುತ್ರಿ ಮಾಡೋರು ಒಬ್ಬರ. ಈಗ ಕಡೆ ಆ ಪುನಃ ಹುಲ್ಲನ್ನು ಜಪ್ಪುದು ಇನ್ನು ಸ್ವಲ್ಪ ಸಮಯ ಅವ್ರಗತಿಗೆ ಯಾವ್ದು ಈ ಕೊಡಿ ತಿಂಗಳಿಗೆ ಹೊಂಚೆಸಿ ತಿಂಗಳಿಗೆಲ್ಲ ಹುಲ್ ಜಪ್ಪುದು. ಹುಲ್ ಜಪ್ಪಿ ಮತ್ ಪುನಃ ಅದನ್ನು ಸೂಡಿ ಬಿಚ್ಚಿ ಬಡ್ದು ತೊಳುವಲ್ಲ ತೆಗೆದು ಕಾಲಮಿಟ್ಟಿ ಅದನ್ನ ಸಾಪ್ ಮಾಡಿ ಮತ್ ಪುನಃ ಇದು ಮಾಡುದು.
1: ಮತ್ತ ಹುಲ್ ಬತ್ತದ ಅನ್ನ
0: ಹಾ ಹುಲ್ ಬತ್ತಂಗ ಅನ್ನ
1: ಟೇಸ್ಟ್
0: ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪ್ ಕಣಗಿ ಜಂಪ್ ಕಣಗಾರು ಒಂಥರ ಲೈಕ್
1: ಲೈಕ್ ಇರುತ್ತೆ. ಅದಂತೂ ಇಷ್ಟ ಆಯ್ತಾ ನಾನು ಇನ್ನೂ ಮಿಸ್ ಮಾಡ್ತೀನಿ. ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ ಲಾಯ್ಕ
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೇ ಜಪ್ಪು ಸರಿ ಹೇಳ್ತಾರಲ್ಲ ಹೊಲಿ ಕರುದ ಹಾ ಹೊಲಿ ಒಟ್ಪ ಹೊಲಿ ಒಟ್ಪ ಹೊಲಿ ಹೆಚ್ಚಿ ಬಾಬ್
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಡ್ಸರ್ ಇಟ್ಕೊಂಡ್. ಯಾಕಂದ್ರೆ ಆ ಸೂಡಿ ಬಡ್ದಾಪಲರಿಗೂ ಮುಗ್ಸುಕಿಲ್ಲ ಅದ್ನ ಆ ಸೂಡಿ ಪೂರ ಬಡವಲ್ಲರಿಗೂ ಅದ್ರಾಗ ಭತ್ತ ಉದ್ರಿಯಾಪಲರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯ ಒಂದ್ಸಲ ಹೋಲಿ ಕರ್ಕಂತ್ರ ಕಡೆಗೆ ಲಾಸ್ಟಿಗೆ ಎಲ್ಲ ಹೋಲಿ ಕರ್ದ ಸರಿ ಕರಿ ಕೊಟ್ಟದ್ ಅಂದ್ ಮಾಡ್ತಾರ. ಸುತ್ತ ಹೆಂಗ್ಸರ್ ಹಿಂಗ್ ಓಡ್ ಬಂದ್ ಆ ಹೋಲಿ ಕರ್ದ ಆಪ್ರೊಳಗ್ ಅದನ್ನ ಅವ್ರು ಮಾಡಿ ಮುಗಿಸಿರ್ಕಿ ಸುತ್ತ ಕರಿ ಕೊಟ್ಟದ. ಅದೆಲ್ಲ ಕ್ರಮ ಇತ್ತು. ಮತ್ತೆ ಹೊಡಿ ಮಂಚ ಬಿಡಿಸು ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿ ಕಟ್ಟಲ್ಲ ಯಾರು ಹಿಡ್ಕೊಂಡು ಎಪ್ಕಿಲ್ಲ ಕೈಯಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ. ಕಡೆ ಹುಲ್ ಚಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿ ಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಂಡಿಗೆ ಭತ್ತ ಉದುರ್ಸ್ಕಣ್ಕ ಕಡೆಗೆ ಅದನ್ನ ಮುಟ್ಟಿ ಹೊರಾಡ್ಕಂಡ ತಂದ್ ಬೆಚ್ಚಕ್ಕೆ ಬೆಚ್ಚರ್ಗತ್ತೀಗ ಅದ್ರ ಮೇಲೆ ಕೂಕಂಕಿಲ್ಲ
1: ಸುಸ್ತಾಯಿರುತ್ತಲ್ಲ
0: ಬಿಸಿ ಆಯಿರತ್ತಂದಳಿ. ಕಡೆಗೆ ನಾವು ಭತ್ತ ಬಡುಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡುಕು ಹಾಕಿಲ್ಲ ಬಿಟ್ಟಿಗೆ ಹೊಡಿ ಮಂಚ ಆಳ್ಸತ್ತ ಅಂತ ಹೇಳಿದ್ರು. ಅದ್ರ ಮೇಲೆ ಲಾಸ್ಟ್ಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿನ ತಿಂಬಗೆ ಎಡಂತ ಹೋದ್ರಂತಾರು, ಅದ್ರ ಮೇಲೆ ಹುಲ್ ಸೂಡಿ ಬೆಚ್ಚಿಕ್ಕಿ ಹೊಯ್ಕ, ಮಧ್ಯಾಹ್ನದ ಬಿಸಿಲಿ ಹೊಡಿ ಮಂಚ ಬಿಸಿಲಾಗಿ ಇಪ್ಪಕ್ಕಿಲ್ಲ, ತಂಪ್ಲಿ ಬೆಚ್ಚಕ್ಕ. ಆ ಮೇಟಿ ಕಂಬು ಹಾಂಗೆ, ಮೇಟಿ ಕಂಬು ಹಾಂಗೆ ಹೊಸ್ತ ಹಾಕುದು ಕ್ರಮ, ಮೇಟಿ ಹೊರಿ ಹಾಕುದು ಕ್ರಮ, ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ, ಯಾರೂ ಉಳಿಸ್ಕೊಂಡಿಲ್ಲ, ಬೇಕೇ ಇಲ್ಲ ಅಂತ ಹೇಳಿ ಹೇಳಿ ಅದು ನಮ್ಮನೆಗೆ ನಾವು ಒಂದು ಖುಷಿಯಿಂದ ಹೇಳತ್ತ. ನಮ್ಮನೆಗೆ ಈಗಲೂ ಮೇಟಿ ಕಂಬಿತ್ತು, ನಾವು ಪ್ರತಿ ವರ್ಷವೂ ಮೇಟಿಗೆ ಹೊರಿ ಹಾಕತ್ತು ಮನೆಗೆ ಹೊದಾಳ್ ಮಾಡಿ, ಹಾಂ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತು, ಅದಕ್ಕೆ ಪೂಜೆ ಮಾಡತ್ತ, ಅದಕ್ಕೆ ಏನು ಕ್ರಮ ಮಾಡಕ್ಕೆ ಅದನ್ನ ಈಗಲೂ ನಾವು ಮಾಡತ್ತ.
1: ನಮ್ಮ ಹಡಿ ಮಂಚ ಇತ್ತ,
0: ಹಡಿ ಮಂಚು ಇತ್ತು, ಮೇಟಿ ಕಂಬು ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ, ನಾವು ಈ ವರ್ಷ ಅಲ್ಲ ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ, ಹಳೇದು ಹೋಯ್ತು, ಅದಕ್ಕೆ ಬಾಗಳ ಮರ ಕವಲ್ ಮರ ಅಂತ ಮರ ಆಯ್ಕ. ಮೇಟಿ ಕಂಬಿಗೂ ಒಂದು ಎಷ್ಟು ಕ್ರಮ ಇತ್ತಂದ ಹೇಳ್ರಿ, ನೀವು ಯಾವುದೋ ಸತ್ತ ಮರ ತಂದು ಹಾಕೋಕ್ಕಿಲ್ಲ ಮೇಟಿ ಕಂಬಿಗೆ, ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡ್ದು ತಂದು ಹಾಕಕ್ಕ. ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕಿಲ್ಲ, ಉದ್ದನುದ್ದ ಬೀಳುಕಿಲ್ಲ, ಅದನ್ನ ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಗ್ಕಿಲ್ಲ. ಕಡೆ ನೀವು ಅದನ್ನ ತಕ್ಕ ಬಂದು ಅದನ್ನ ಕೆತ್ತತ್ರ ಕಣಿ, ತಲೆಗೊಂದು ಹೀಗೆ ಉಂಡಿಗೆ ಮುಂಡಿಗೆ ಕಣ ಮಾಡ್ತಾರೆ ಹೀಗೆ ಮಾಡಿ. ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕಿಲ್ಲ, ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ್ಕೆ. ಕಡೆಗೆ ಅದನ್ನು ಮೇಟಿ ಕಂಬ ಒಂದು ಸಲ ಹುಗ್ದಾರಿ ಅದಕ್ಕೆ ಈಗ ಹೊರಿ ಹಾಕ್ತಂದು ಹೇಳ್ರೆ, ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನು ಮತ್ತೆ ಕೀಳುಕಿಲ್ಲ, ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ ಅಂತ ಹಾಳಾದಿದ್ರು, ಅದನ್ನ ಹಾಗೆ ಇಟ್ಕೊಂಡ್ಕ. ಕಡೆ ಆ ಮೇಟಿ ಕಂಬಿಗೆ ಎಂತಾರು ಒಂದು ಸಮಯದಾಗ ನಾವೀಗ ಕೀಳಕ್ಕೆ ಆಯ್ತು ಅಂತ ಮಾಡುವಾಗ, ಗೆದ್ದಿಗೆ ಕಣ್ಣಂಗೆ ಎಂಥವ್ರು ಒಂದು ಫಂಕ್ಷನ್ ಇತ್ತು ಅಂತ ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು, ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ, ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ಕೊ. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ, ಇಟ್ಟಾರ್ಮೇಲೆ ಪುನಃ ಕಿತ್ತು ಅದು ಪುನಃ ಮಾಡೋದಾರ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡ್ಕ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡ್ಕ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸರಿಗೆ ಯಾರೋ ಮನಸ್ಸಿಗೆ ಒಂದು ಇದೊಂದು ಹಾ ಇದೆ ಅಂದೆ ಅಂತ ಕಾರಣಾಗ ಒಂದು ಕಂಬ ಅನ್ಸತ್ತೆ, ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು, ತುಂಬ ಆಳಕ್ಕಿಳಿದಂಥ ಭಾವನೆಗಳು ಅವೆಲ್ಲ. ಕಡೆ ಹಾಗೆ ಮೇಟಿ ಕಂಬೆ ಅಂತಂದು ಯಾರದಾರು ಮನೆ ಕಣ್ಣಾಗ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಮ್ಮ, ಮೇಟಿ ಅಂದ್ರೆ ಪ್ರಧಾನ, ಮನೆಗೆ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅದು ಒಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ, ಮನೆ ಮನೆತನ ಆಗಳಿಕೆಲ್ಲ
1: ವ್ಯಾಸಾಯಕೊಂಡು ಹೆಣ್ಣು ಕೊಡುದಲ್ಲ.
0: ಹೌದು, ವ್ಯಾಸಾಯಕೊಂಡು ಅಂತ ಹೇಳಿದ್ರೆ ಕಣ್ಣಾಗಿದ್ದು ಹುಲ್ಕುತ್ರಿ ಕಂಡು ಕೊಡ್ತೀವಿ, ಹುಲ್ಕುತ್ರಿ ಎಷ್ಟು ಆಡ್ತಿತ್ತು ಅಂದ್ಕೊಂಡು ಹೆಣ್ಣಿನ ಕೊಡ್ತಾ ಇದ್ದೀರಮ್ರ ಅಂತ ಕಾಲ ಅಲ್ಲ ಇದ್ದಿತ್ತು. ಈಗ ಹುಲ್ಕುತ್ರಿ ಇದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೊಂಡು ಮಾಡ್ಕೊಂಡು ಯಾರು ಇರ್ತಾರ ನಡಿ ಹೇಳಿ ಗ್ಯಾರಂಟಿ ಅಲ್ಲೇರಿ ಬಂದಿತ್ತು. ಇಂಥದ್ದೆಲ್ಲ ನಮ್ಮ ಕೃಷಿ ಪರಂಪರೆ. ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟೋ ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು, ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು ಯಾವ ನಮ್ಮನ್ನು ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಯಿಲ್ಲ. ನಮಗೆ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೊಯ್ಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದ್ರಂಗೆ ನಾವು ಆಗಲೇ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ, ಅದರದ್ದೆಲ್ಲ ಒಂಚೂರು ಹೆಸರು ತಿಳಿಸಿದ್ದಾರೆ ಕಳಿ ಹೆಂಗ ಹಾಗೆ. ಕುರ್ಬುಲ
1: ಕುರ್ಬುಲ್
0: ಹಾ, ವಾಂಟ್ಕೀಲ
1: ವಾಂಟ್ಕೀಲ್
0: ಹಾ, ಕ್ಯಾಂಕ್
1: ಕ್ಯಾಂಕ್
0: ಹಾ, ಕಡಿಕೆ ನಳಿಯ
1: ನಳಿಯ
0: ಹಾ, ಇವೆಲ್ಲ ಕಡಿಕೆ ನೀರ್ ಕೆಸ ಹಾ, ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಈಗ ಕಳಿ ಕಳಿ ಇತ್ಕಣಿ. ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹಪ್ಪ ಅಂತ ಹೇಳಿದ್ರೆ ನಳಿಯ. ಅಯ್ಯೋ ನಳಿನ ಬೀಜ ಇತ್ತು ಅಂತ ಹೇಳ್ರ ಅದ ಎಲ್ಲಾ ಗೆದ್ದಿಗೂ ಹಂಚಿ ಹಿಂಗ ಸುಸುರ್ಬತಿ ಕಣಗೆ ನಳಿಯ ಅಂತದೊಂದು ಹೇಳತ್ತ ಮಾತಿನಷ್ಟಕ್ಕೆ. ಎಂತ ನಳಿ ಹೇಳದಿದ್ರೆ ನಮ್ಮ ಹಿಂಗೆ ಜನಪದರು ಹೇಳುದ ಅಗಿಕೆಯಲ್ಲಿ ಹೇಳುದಂಬ್ರ, ತ್ಯಾಗಿ ತ್ಯಾಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನನ್ನ ಬೆಳ್ಳಿ ಕಾಲ ಅಂದಮ್ರ. ಅಷ್ಟೊತ್ತಿಗೆ ಅಗಿ ಹೇಳುದಮ್ರ, ತಡಿ ತಡಿ ಊರ್ಕಂಡ್ಲಕ್ಕ ನಿನ್ ಬೆಳ್ಳಿ ಕಾಲ, ನನ್ನ ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳ ಅಂದಮ್ರ. ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳುದಮ್ರ, ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ ಕಣ ಬೆಳ್ಕಂತಿ ನಾನು ಅಂದ್ ಹೇಳುದಮ್ರ. ಅಂದ್ರೆ ಅದ್ ಎಲ್ಲಿ ಬಿದ್ರು ಹೇಗಿದ್ರು ಅದು ಹುಟ್ಕಾಡ್ತ ನಳಿ. ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರೆ ಆಯ್ಕ. ನಳಿಯ ಅಂತ ಹೇಳ್ರೆ ಅಗಿ ಮತ್ತೆ ನಳಿಯ ಇಡು ಒಂದೇ ನಮ್ಮನೆ ಇರ್ತವ್,
1: ಡಿಫ್ರೆನ್ಸ್ ಮಾಡ್ಕಲ್ಲ, ವ್ಯತ್ಯಾಸ
0: ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅದು ಏನು ಈ ಕೃಷಿ ಮಾಡ್ಕ ಬಂದಿರ್ಕಾಣಿ ಅವ್ರಿಗೆ ಅಷ್ಟೇ ಗೊತ್ತಾಗ್ ಬಿಟ್ಟದಿದ್ರೆ ಹೊಸ್ತ ಯಾರೋ ಒಬ್ಬರಿಗೆ ನಾನು ಇವ್ರೇ ಕಾಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಕಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ರ ಅಂತ ಅದ ಹಂಗಿತ್ತು. ಇದ್ರಾಗೆಲ್ಲ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ. ನೀವು ಕಳಿದ ಹೆಸರೆಲ್ಲ ಹೇಳಲ್ಲ, ಕುರ್ಬುಲ್ ವಾಂಟ್ಕೀಲ್ ನಳಿಯ, ಹಾ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ. ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು, ಅದರಲ್ಲೂ ಈ ನೆಟ್ಟಿ ಟೈಮೇ ನಂಗೆ ಖುಷಿ ಆಗುತ್ತೆ. ಯಾಕಂದ್ರೆ ಮಳೆಗಾಲ ಅಲ್ಲ, ಬಿಸಿಲು ಇರ್ತಿರ್ಲಿಲ್ಲ. ಕೊಯ್ಲು ಬಂತಂದ್ರೆ ಅಬ್ಬಾ ಬಿಸಿಲು ಬಿಸಿಲು, ನಮ್ಮನ್ನೆಲ್ಲ ಎಬ್ಬಿದ್ರು ಗೆದ್ದಿಗೆ
0: ಅರಿ ಬೆಚ್ಚು ಕಾಪದ ಆ ಬಿಸಿಲಾಗೆ ಅರಿ ಬೆಚ್ಚಿ ಅದ ಮಾಡಿ ತಂದು
1: ಕುದುರೆ ಕುದು ಸಣ್ಣ ಮಕ್ಕಳಿಗೆ ಕುದುರೆ ಹಕ್ಕಿ ಅಂತ
0: ಕುದುರೆ ಕುದು ಪಟಾಕಿ ಎಲ್ಲ ತಕಂತೀವಿ ನಾವು ಗಾಗಳಿಕೆ ಕುದುರೆ ಹಕ್ಕಿ. ಆ ಕುದುರೆ ಹಕ್ಕು ಚಂದ ಅದೆಲ್ಲ ಎಷ್ಟು ಲಾಯ್ಕ್ ಇದ್ದಿತ್ತಂದ ಹೇಳ್ರೆ ಅದು ಇವತ್ತಿನ ಹೇಳ್ರೆ ಇದ್ದಿತ್ತೇನು ಹಿಂಗಂದ್ ಇಮ್ಯಾಜಿನ್ ಮಾಡ್ಕೊಂಡ್ಲಿಕ್ ಬಿಟ್ಟದಿದ್ರೆ
1: ಫೀಲ್ ಮಾಡೋಕಾತಿಲ್ಲ
0: ಆತಿಲ್ಲ. ಅದು ನಾವೇ ಅದೊಂದು ತಲೆಮಾರ ಅಂತ ಹೇಳ್ರೆ ನಾವು ಸಿಕ್ಕಿದ್ದು ನಮ್ ಪುಣ್ಯತ್ಪುರ ಅಂತ ಹೇಳಕ್ ನಾವು ಅದು ಸಿಕ್ಕಿತ್ತು ಇದು ಕಂಡಿತ್ತು ಎಲ್ಲವೂ ಕಂಡಿತ್ತು ಎರಡಕ್ಕೂ ಕಂಪೇರ್ ಮಾಡೋಕಾತ್ ಇವತ್ತಿನವ್ರಿಗೆ ಇವತ್ತಿದ್ ಮಾತ್ರ ಅಷ್ಟೇ ಗೊತ್ತಿತ್ತಲ್ದ ಹಿಂದಿನ ಗೊತ್ತಿಲ್ಲ ಅಲ್ದ. ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೆ ಡಿಗ್ರಿ ಹಾಪ್ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ ಸಣ್ಣವಲ್ಲಿ ಎಂತ ಕೆಲಸ ಮಾಡ್ತೀವಿ ಎಂತ ಕೆಲಸ ಮಾಡ್ತೀವಿ ಅಂತ ಸತ್ಯ ವಿಚಾರ ಹೇಳ್ಕೊಂಡು ಹೇಳದಿದ್ರೆ ನಿಜ ಹೇಳತ್ತ ನಾನು ನನ್ನ ಅಕ್ಕಲ್ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೇಯರಿ ಮಾಡ್ತಿದ್ದಿತ್ತು ಮನೆಗೆ ಕೇಯರಿ ಮಾಡಿ ಅದ್ರ ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ ತೆಗು ಸುರಿಗೆ ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿನ ನಮ್ಮ ನೀಕುದಿಲ್ಲ ತೆಗುಕಾತಿಲ್ಲ ನಾವು ಕೆಳಗಿನ ಮತ್ತೆ ಮೇಲಿಂದ ಯಾರಾದ್ರು ಸ್ವಲ್ಪ ತೆಕ್ಕೊಡು ತೆಕ್ಕೊಟ್ಟಾದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನು ತಕೊಂಡು ಇದು ಮಾಡ್ತಿದ್ದಿತ್ತು. ನಾನು ನನ್ನ ಅಕ್ಕ ಸಾಧಾರಣ ನಾನೊಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹೆಪ್ಸೂರಿಗೆ ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು ಆಗಲಿ ಕೇ ಜಪ್ಪುದಲ್ಲ ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತು 4 ಗಂಟೆಯಿಂದ ಒಂದು 6:30 7 ಗಂಟೆವರೆಗೆ ಹುಲ್ ಜಪ್ತಿತ್ತು
1: ಕಡೆ
0: ಹಾ ಮಿನ್ಕಂಡು ಶಾಲೆಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿತ್ತು ನಾವು ಒಂದು 7 ಗಂಟೆವರೆ ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡ್ಕಲ್ಲ ನಮ್ಗೆ ಕಷ್ಟ ಆಯ್ತು. ಹಾಗಿಂದ
1: ಕೃಷಿ ಪ್ರೀತಿ ಹುಟ್ಟೋ ಕಾರಣ ಯಾರು ಗೆದ್ದು ಇಳಿದಿರ ಯಾರು ಇದ್ರೆಲ್ಲ ಭಾಗವಹಿಸಿರ ಇದನ್ನ ಕಣ್ಣಾರೆ ಕಂಡಿರ ಅದ್ರದೊಂದು ಭಾಗ ಇರ ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ.
0: ನಿಜವಾ ಈಗಲೂ ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸಿಗೆ ಮಸ್ತ್ ಬೇಜಾರ. ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ
1: ಸತ್ಯ ನಮ್ಮನೆ ಗೆದ್ದಿ ಅಂತಲ್ಲ ಅದು ಯಾವ
0: ಯಾರು ಗೆದ್ದಿ ಆಗ್ತಿದ್ರು ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ತೆ ಹೊಡುವಾಕ ಆಗೈದಿತ್ತು ಇದನ್ನ ಮಾಡ್ಕಿದಿತ್ತು ಅನ್ಸುತ್ತೆ ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಇಪ್ಪಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರತ್ತೆ ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ ಅದ್ರಷ್ಟು ನೋವು ಇನ್ನೊಂದು ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆಯ ಮೆಂಬರ್ ಕಂಡ ಅದೊಂದು ಸದಸ್ಯ
1: ಅದಿಲ್ಲ
0: ಶೋಭೆ ಮನೆಗೆ ಯಾರು ಸಾಗುವಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟೆ ಸಾಕೊಂಡಿದ್ರು ಅವ್ರ ಮನೆ ಗಂಟೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು ಇದು ಯಾರು ಅಷ್ಟೇ
1: ಈಗ ಗಂಟಿ ಹೋಯ್ ನಾಯಿ ಸಾಕು ಶುರು ಮಾಡಿದ್ರಿ. ಎನಿವೇಸ್ ಚೇತನ್ ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು ಜನಪದ ಸಂಸ್ಕೃತಿ ನಮ್ಮ ಅವರು ನಮ್ಮ ಹಿರಿಯರು ಬದುಕಿದ ರೀತಿಯೆಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು. ತುಂಬಾ ಖುಷಿ ಆಯ್ತು ಚೇತನ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ನಿಮ್ಗೂ ಧನ್ಯವಾದಗಳು, ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೊಂದು ಅವಕಾಶ ಮಾಡಿಕೊಟ್ರಿ. ನಮ್ಮಲ್ಲಿ ಇಪ್ಪಂತ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ಲಕ್ಕ ಹಂಗ ಇದನ್ನೇನು ಹೇಳ್ದಿ ಅದು ಮಾಡ್ದಿ ಅಂದಳಿ ಅಲ್ಲ, ಇದ್ರ ನಾವು ಹೇಳಿದ್ರೆ ಸರಿಯೂ ಇರ್ಬೋದು ತಪ್ಪು ಇರ್ಬೋದು. ನಾವು ನಂಬದಿಯ ಕ್ರಮವನ್ನು ನಂಬದೆ ಹ್ಯಾಂಗೆ ಮಾಡ್ತಾರೆ ಆ ಕ್ರಮವನ್ನು ಜನಪದವನ್ನು ನಾವು ಹೇಳಿತ್ತ ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡೋಕ್ಕೂ ಸಾಕು ಎಂಥದ್ದೇ ಇಲ್ಲಿ ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಹಾಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂಡಳಿ ಹೇಳಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್. ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ, ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ. ಇದು ತದ್ವಿರುದ್ಧ, ನಾವು ಒಂದು ಮಾತಾಡೋರೊಳಗೆ ನೀವು ಒಂದು 20 ಮಾತಾಡ್ತೀರಿ. ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನೂ ಇಲ್ಲ. ಈ ಹರ್ಲು ನೋಡ್ದಂಗೆ ಅಂತ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ. ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ರಿ, ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿಕೊಡ್ತಾ ಇದ್ರಿ ಮೇಡಮ್. ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ನಾವು ನಿಮ್ಗೆ ಎಂತ ಮತ್ತು ಒಂದು ಎಂತ ಹೇಳುದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿತ್ತು ಅಂತ ಹೇಳಕ್ಕಷ್ಟೇ. ಈ ಕಾರ್ಯಕ್ರಮ ಇನ್ನೂ ಮತ್ತೆ ಹಿಂಗೆ ನಡೀಲಿ ಮೇಡಮ್. ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ, ಅದನ್ನೆಲ್ಲ ನಾವು ಕೇಳಿತ್ತು. ಹಾಗೆ ನಮ್ಮನ್ನ ಕರೆದಕ್ಕೂ ನಾವು ಸದಾ ಆಭಾರಿಗಳು, ನಿಮಗೆ ಅನಂತ ವಂದನೆಗಳು.
1: ಥ್ಯಾಂಕ್ ಯು ಚೇತನ್, ಭಾರಿ ಖುಷಿ. ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ ಆರನೆಯ ಕಾಂಬ ಆರನೆಯ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದ್ಕೊಟ್ಟಾರ,
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತೀರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು. ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರೋದು ಖಂಡಿತವಾಗ್ಲೂ. ಸರಿ, ನಾವು ಹಂಗಾರೆ ಹೋಯ್ಬಪ್ಪ, ಟೈಮ್ ಆಯ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮಾತು ಕಲೆ ಕೃತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಕೂಡಲೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿ ಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहले नजर मेरे जिंदगी के फैसले आजमाना दो अगर
1: ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ, ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಕಿಯ?
2: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡು ಹತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
1: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ.
2: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು? ಅಲ್ಲ,
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ,
2: ನಂಗೆಂತ ಕೇಳ್ರಿ?
1: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಹತ್ತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕೊ ಇಟ್ಕಂತ್ರಿ ಅಲ್ಲ, ಕಂಡರಿ ಎಂತ ಅನ್ಕಂತಿಲ್ಲ? ಅಲ್ಲ, ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
3: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
4: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
3: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
2: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
1: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
2: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಆಗಡೆ ಇತ್ತಲೆ
1: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
3: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕ್ ಹೋಗ್ಕಣಿತ್ತಲ್ಲ,
5: ಏ ಬಬ್ಬರಿಯಾ.

सने हो गई पहली नजर में, जिंदगी के फैसले आजमाना हूँ, अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಆಜ್ ರಾಮ ಜನ್ಮ ಕಿ ಬಧಾಯಿ.

भर भर के कनक थाल, भर भर के कनक

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मेरा तेरा मेरा तेरा मेरा तेरा मेरा मेरा तेरा का ए घटा।

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬಿಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕುಂದಾಪುರ ಎಲ್ಲರೂ ಕೇಳಿ ಸೇರ್ಕೊಂಡಪ್ಪ ಕೂತ ಕಂಠಗಲ್ಲ ಪಕ್ಕ ಸೇರ್ತದ ಮಾಮೂಲಿ ಬಾನ್ಸ್ ಎಲ್ಲ ಕೇಳಿ ಅಕ್ಕ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವರು ಒಂದಿರ್ತಾರೆ. ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
3: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ. ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜಿಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡೋದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರು ಕನ್ನಡ ಪ್ರೊಫೆಸರ್ ಹಂಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲೋ ನಿಮ್ಮ ಮಾತಲ್ಲಿ ಬಪ್ಪಂಥದ್ದು. ನಿಮ್ಗೆಲ್ಲರೂ ಬೇಜಾರತ್ತ ಅಂದರೆ ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲರೂ ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
3: ನೀವು ಕೇಳಿದ್ ಬರೀಲೇಕೆ ಇತ್ತು.
2: ಹಾ,
3: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು ಎಂ ಎ ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
2: ಆಗಲಿಕ್ಕೆ.
3: ಆಗಲಿಕ್ಕೆ ಆಗಲಿಕ್ಕೆ ಒಂದು 50% ಮೇಲೆ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು.
2: ಅದೇ ಗ್ರೇಟ್ ಆಗಲಿ,
3: ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಇಟ್ಟೇಟ್ ಮಾಡೋಕೆ ಮತ್ತೆಲ್ಲ ಆಗಲಿ, ಎಂ ಎ ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸ್ವಲ್ಪ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವು ಏನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊತ್ಕೋ ಬಾವ ತೊಟ್ಕೋ ಅಂತ ಹೇಳೋ ರೀತಿಯಂಗೆ ಬಂದರು ನಾವು.
2: ಅಕ್ಕ ಹೊತ್ಕೋ
3: ಬಾವ ತೊಟ್ಕೋ, ಒಂದೇ ಒಲ್ಲಿ ಬಾವ ಅಕ್ಕನ ಇಬ್ರಿ ಪೂರೈಸ್ಕೋದ ಅಕ್ಕ ಹೊತ್ಕೋ ಬಾವ ತೊಟ್ಕೋ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ. ಅಂದ್ರೆ
2: ಎಷ್ಟು ಲೈಕ್ ಇತ್ತು, ಅಕ್ಕ ಹೊತ್ಕೋ ಬಾವ ತೊಟ್ಕೋ
3: ಅಂದ್ರೆ ಅಕ್ಕನಿಗೂ ಭಾವನಿಗೆ ಇಬ್ರಿಗೂ ಚಳಿ ಹಪ್ಪಾಗ ಒಂದೊಲ್ಲಿ ಅಕ್ಕ ಒಂದ್ ಲಾಯ್ಕಡೆ ಹೊತ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಳ್ಳಿ. ಹಾಗಿನ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು. ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪುಡ್ ತೆಗೆದು ಮತ್ತೆ ಕರ್ಲೇಬಹುದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ ಕೋಳಿ,
3: ಒಣಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಳ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ ಅದ್ರಂಗೆ ಎಲ್ಲ ಕೊಳಕೆ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಐಕೆ. ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು ಬಿ ಎಂ ಎ ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ ಅಭ್ಯಾಸ ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ, ಓದುದು ಓದುದು ನಾವು ಶುರು ಮಾಡ್ತೀವಿ. PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದು ಹೇಳಿ ನಾವು ಅದನ್ನು ಕೈದ್ ಮಾಡುತ್ತೆ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ PhD ಆದ್ಮೇಲೆ ಕಡಿ PhD ಆದ್ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರ್ದು ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬೇಡ ಅಂತ ಅನಿಸ್ತು.
2: ಯಾಕೆ?
3: ಯಾಕಂದ್ರೆ PhD ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ PhD ಮಾಡದೆ ಪತಿ ಮಾಡ್ರ ಬಾಡ್ದ್ರ ಬಗ್ಗೆ ಹೇಳ್ರೆ. ಈಗ PhD ಮಾಡ್ದನ್ನ ಇಂಟರ್ವ್ಯೂ ಮಾಡಿದಿ, ನೀವು ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರಿ ಮಗ ಅಂತ ಹೇಳಿ ಕೂಡ ಬಾಲಕೃಷ್ಣ ಏ ಮರ ನಂಗೆ ಇಷ್ಟರ್ ಯಾರು ಬಾಲ ಮಾಡ್ದಾರಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿಬಿಟ್ಟೆ ಅಲ್ಲ ಮಾರೆ. ಅವ PhD ಮಾಡಿ MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡ ಅಂತ ಹೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನ್ ಗೌರವ ಇದೆ ಹೇಳಿ. ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಾವು ವಿವೇಕಗಳ ಕೈ ಕೆಳಗಡೆ PhD ಮಾಡೋದು, ಶಿವರಂಪಡಿ ಕಳೆ ಎದುರುಗಡೆ PhD ಮಾಡೋದು, ನಿಜವಾಗಿಯೂ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲ ಕೇಳಿ, ರಿಪೆಂಟ್ ಆದ ಎಷ್ಟು ಸರಿ ರಿಪೆಂಟ್ ಆಯ್ತು. ನನ್ನ ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂದೇಳಿ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಇಷ್ಟು ಸರಿ ಹೇಳ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿದ್ರೆ. ಕಡಿಕ್ ನಾನು ಆ ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡುದ್ರೆ ನಾನು ಯಾಕೆ ತಕಂಬಕಾಗಲ್ಲ ಹೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡಿ ಒಂದ್ ಎರಡು ಕಡೆ. ಆದ್ರಿಂದ ಹಿಂಗ ಹಿಂಗ ಇತ್ತೇ ನನ್ಗೆ ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಗ್ರೆಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನ ಆಗ್ಲಿಲ್ಲ ನನ್ಗೆ. ನನ್ಗೆ ಗೌರವನಿಗೆ ಹಿಂಗೆ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನನ್ ತುಂಬಾ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಆದಕ್ಕೆ ಎಲ್ಲರಿಗೂ ಸಹಿತ ಸರಿಮಿಗಿಲಾಗಿ ಅಲ್ಲಿ ಸಮಸಮ ಇದ್ದಿದ್ದು ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತೇನೆ.
2: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರಾಡೋತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರ ಯಾರೋ ಬಾಲ್ವೆ ಹಾಕಿರಂಬ್ರ, ನಂದು ಅದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
3: ನಿಮ್ಮ ಅನುಮಾನ ಕೇಳಿದ್ರು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿದ್ರೆ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ, ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತೈತು. ಏನು ತೊಂದ್ರೆ ಇಲ್ಲ ನನ್ಗೇನೋದ್ರಿಂದ, ಏನು ತೊಂದರೆ ಇಲ್ಲ.
2: ನೀವು ಆಕ್ಚುಲಿ ಎಲ್ಲಿ ಅಲ್ಲಿ ಸರ್?
3: ನಾನು ಇಲ್ಲಿಂದ ಒಂದು ಈಗ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ.
2: ನಮ್ದು
3: ನಮ್ಮ ಅಪ್ಪನೂ ಕೃಷಿ, ನಾವು 8 ಮಕ್ಕಳು. 8 ಮಕ್ಕಳು ಅಂದ್ರೆ ಆಗಡಿ ಕಾಲ ದೇವರೇ ನೆಲೆಸ್ಕ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕೆ.
2: ಎಂತ ಮಕ್ಕಳ
3: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8. ನನಗೆ ನನ್ನ ಅಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
2: ನೀವು ಕಿರಿ ಕೊಯ್ಡ?
3: ಕಿರಿ ಕೊಯ್ಡ ನಾನು.
2: ಓಕೆ, ಸೋ ಹಾಗಾಗಿ
3: ಅಮ್ಮ ನಾ ಕೊಲು ಕಷ್ಟ ಗಟ್ಟಿಗಲ್ಲ. ಹಾ
2: ಹಾ, ಆಗ
3: ಆಗಳಿಕೆ ಶಾಲೆಗೆ ಹೋಗ್ತಾರೆ ಮಕ್ಕಳು ಒಟ್ಟಿಗೆ ಆಡೋದು, ಹೆಸರಿನಕಾಯಿ ತಿಂದು ವಾಯ್ಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಾ ಆಗಳಿಕೆ, ಏ ಮಗನೇ ನಿನ್ಗೆ ಎಂತ ಮಾಡೋಕಾಯ್ದ್ರೆ ಕನಿಗೊಂದು ಮಾಸ್ಟರು ಆಗ ಮರ ಎಂದ ಅಮ್ಮ ಬೈದು ನಂಗೆ. ಅವಳ ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನ ಅಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ ನನ್ನ ಅಮ್ಮಿದ್ದೀರಾ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೆ ಏನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತು.
2: ಅಲ್ಲ ನಿಮ್ಗೆ ಕಾಣಿ, ಈಗ 2 ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ರ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವ್ನ ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆಷ್ಟು ಪ್ರೆಷರ್ ಆಪು ಈ ಸಣ್ಣ ಹೋಗಿಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
3: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳ್ಸ್ ಅಂದ್ರೆ ನಾವು ಮೇಲ್ ಬಿತ್ತು ಒಂದ್ ಸ್ವಲ್ಪ ಅವ್ರವ್ರ ಹೊಟ್ಟೆ ಹೊರ್ಕೊಂಡ್ ಒಳ್ಳೆ ರೀತಿ ಹೊಟ್ಟೆ ಹೊರ್ಕೊಂಡ್ ವ್ಯವಸ್ಥೆ ಆಯ್ತು. ನಾನು ಕೊನೆಯೊಬ್ಬ ಮಾಸ್ಟರ್ ಅದೇ.
2: ಅಲ್ಲ ಆದ್ರೆ ನಿಮ್ಗೆ ಕಣೆ ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತಾರ ಇಲ್ಲಿ ನಂಗಡಿಲ್ಲ ನಂಗೆ ಅಂತ ಆತದೆ ಆತರ ಆಟಿಟ್ಯೂಡ್
3: ಇಲ್ಲ ನಮ್ಮಲ್ಲಿ. ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದೇ 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದೆ. ಫಸ್ಟ್ ಕ್ಲಾಸ್ 99% ಅಲ್ಲ, ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 4 ಕೈ ಹಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೆ. 2 ಕೈ ಹಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿತ್ತಿ ಹೇಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದ್ದೆಲ್ಲ ಈ ಕಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದೆಲ್ಲ ಕಲಿಕಂದ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಭಾಗ ಎಡದ್ರೆ ಆಧ್ಯಾತ್ಮ, ಮತ್ತೊಂದೇನೋ ಪರಲೋಕ, ಅದು ಇದು ಇದ್ರೆ ತಿಳ್ಕೊಂಬ್ದು ಅಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋದು ಯಾರೋ ರಾಜ ರವಿವರ್ಮ ಮಾಡೋದು ಏನೋ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು
2: ರವಿವರ್ಮ
3: ನಾವು ಹೇಳದ್ ಕೇಳದ್ದು. ಆ ಒಂದು ದೇವಿಯ ಚಿತ್ರದಲ್ಲೇ ಇತ್ತದು.
2: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
3: ನಮ್ಗೆ ಅಂದ್ರೆ ನಮ್ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪು ಅಂತ ತಿಳ್ಕೊಂಡ್ಬೇಡಿ.
2: ಹೇಳಿ ಸರ್,
3: ನಾವು ನೆರ್ಮರಿನ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳು ತಂದ್ರೆ
2: ಕರೆಕ್ಟ್.
3: ಯಾಕೆ ಗೊತ್ತಾ? ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ. ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ. ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡನ ಎಲ್ಲಿಗಾ ಬಿರ್ಸಿ ಅವಳಿಗೆ ಕಾಣಿ ನನ್ನ ಕಾಣಿ ಅಂತ. ಆಚ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಂಡ್ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವೊಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು,
2: ಕರೆಕ್ಟ್.
3: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನು ನಮ್ಮ ಮಕ್ಕಳು ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲ, ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳೆದ್ ನಮ್ಮನ್ನ ಯಾರು
2: ಬೆಳೆಸಲ್ಲ.
3: ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟೆ ವರ್ಗ ತಿಮ್ಮ ಧೈರ್ಯ ಇತ್ತು. ಈಗ ನನ್ಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ ಇದ್ರೆ ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡ್ ಹೇಳ್ರೆ ಅವ್ನಿಗೆ ಅರ್ಧ ಗಂಟೆ ನಿಂತ್ಕೊಂಡ್ ಕತೆ. ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂತ ಹೇಳಿ ಈಗ ನನ್ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
2: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
3: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದೇ ತೊಂದ್ರೆ ಇಲ್ಲ
2: ಅಲ್ಲ,
3: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
2: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೋ ಅನಿಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡ್ ಬಂದ.
3: ನಾವು ದರಿ ಮೇಲೆ ಹಾಕೋದು ದರಿ ಮಕ್ಕಳು ಕಣಗಿರೋ.
2: ಎಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ್ರೆ.
3: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕರ ಮತ್ತೆ ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು, ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತಕ್ಕೆ, ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು, ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
2: ಮುಸಿತೂರು,
3: ಮುಸಿತೂರು ಮಿಂದ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿಗೆ ಬರ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಆ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದ್ರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
2: ಅದು ನೀವು ಉಪಮೇಯ ಅಂತ, ಉಪಮೇಯ ಅಂತ ನಿಮ್ಮ ಕನ್ನಡ
3: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ಲದೆ ಇದ್ರೆ ಮಾತಾಡೋಕೆ ಆಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಲ್ ಕೇಳಿದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತಿ. ಈಗ ಆಕಾಶ ಹೆಂಗಿತ್ಕೊಂಡು ಆ ಕಡೆ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಅಂತಾರೆ, ನಮ್ಮ ಖುಷಿ ಕೊಡೋದು ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಅದೊಂದು ನಮ್ಮ ಪದಾರ್ಥ ಆಗಲಿ, ಅಮ್ಮ ಮಾಡಿದ ಹಾಕದಂತ ಒಂದು ಪರ್ಮಾನ ಆಗಲಿ, ಒಂಥರ ಗೊಡ್ಡಿಟ್ಟು ಆಗಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಗಲಿ,
2: ಅಥವಾ
3: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡೋದು ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ ನಮ್ಗೆಲ್ಲ ಆಗಳಿಕಲ್ಲ. ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ನಮ್ದು ಅದು ಯಾಕಂದ್ರೆ ನಮಗೆ ತಿಂದು ಯಾವ್ದು ಕೇಳಿದ್ರೆ ನಾವು ಹೆಲ್ಸಿರಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದಿವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆಗ್ತಿಲ್ಲ. ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲೊಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕಬಿದ್ದೀಗ
2: ಯಾಕೆ
3: ಕಣಿ ನಮ್ಗೆ ಅಪ್ಪಯ್ಯ ಆಗಲಿಕ್ಕೆ ಮುಖರಂಗ್ ಬಂದ್ರೆ ಓದ್ ಕಣಿ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದಡಿ ಜೋರ್ ಮಾಡಿ ಒಳಗೆ ಕಳಿಸ್ತಿದ್ದೀವಿ. ನಾವು ಆಗಲಿ ಒಳಗೆ ಕುಕ್ಕೊಂಡು ಯಾರು ಬಂದ್ರು ಕೂಡ ಬೈ ಅಲ್ಲಿ ಯಾಕಂದ್ರೆ ದೊಡ್ಡವ್ರಲ್ಲ ಮಾತಾಡ್ತೀರಿ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ. ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗೀಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡು ಕಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳ್ಕ ಮಕ್ಕಳು ಹೇಳಿ ಕೂಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಲಿ ಕೂಳಿಗೆ ಕುಕ್ಕೊಂಡದ್ದು ಈಗಲೂ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕಂ ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಲಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲ ಸಿಕ್ಕಿತ್ತದಲ್ಲಿ ಹೇಳೋಕೆ ಆತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಾನೆ ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಿ ಒಂದು ನೇಲ್ ನೋಗ್ ಎಷ್ಟು ಹೆಸರು ಇತ್ತು ಅಂತ ಕೇಳಿ ನಾ ಪೂರ ಹೇಳ್ತೀವಿ
2: ಹೇಳಿ ಸರ್
3: 20. ಈಗ ನೋಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ ನೇಲ್ ನೇಲ್ ಹೀಸ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳೋಕೆ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದ ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆಗೆ ಎಷ್ಟು ಬೀಸಣಿಗೆ ಇತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಎಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡತ್ತೆ. ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ಕೊಂಡು ಈಗ ಪಕ್ಕ ನಂಗೆ ನೆನ್ಪಿಗೆ ಬತ್ತೋ ಇಲ್ಲಿ. ಅಷ್ಟು ನಮ್ನಿ ಹೋರಿ ಇದ್ದು ಅಷ್ಟು ನಮ್ನಿ ಧ್ಯಾನ ಇದ್ದು ಧ್ಯಾನ ಎಲ್ಲ ಒಂದೇ ನಮ್ನಿ ಧ್ಯಾನ ಅಲ್ಲ, ಒಂದೊಂದು ಧ್ಯಾನಿಗೆ ಒಂದೊಂದು ಹೆಸರು, ಒಂದೊಂದು ಧ್ಯಾನಿಗೆ ಈಗ ಕೈಲ್ತಿದ್ದಾನ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆ ಹೊಟ್ಟೆಂಗೂ ಸಹಿತ ಮನೆ ಹೆಂಗೆ ಪಡ್ಸಾಲ ಹೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಾಲ ಹೆಂಗೆ ಗುಂಡೇ ಹೇಳ್ಕೆ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ ನಮ್ಮ ಶಾರದ ಆಯ್ಲಿ ನಮ್ಮ ಮಂಜಿ ಆಯ್ಲಿ ಅದೆಲ್ಲ ಹೆಣ್ಣೆ ಹೇಳ್ಕೊ. ನಾವು ಮೊದಲು ಧ್ಯಾನ ಕರೆಯೋ ಕರ್ಕೊಳ್ಳೆ ಬಾಲ ಕಂಬ್ದ ಗಂಡ ಹೆಣ್ಣು ಅಂದೇಳಿ, ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲಿ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹೇಳ್ಕ
2: ಗಂಡ
3: ಗಂಡೇ ಹೇಳ್ಕ. ಯಾಕಂದ್ರೆ ಆಗಲಿಕ್ಕಲ್ಲ ಗಂಡು ಹುಟ್ಟರು ಭಾರಿ ಬಾರಿ ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಎಣ್ಣೆ ಹಡಿತೈಕಮ್ಮರ್ರ ಅಂತ ಹೇಳುವಂತದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದ ತೀರು. ನೀವೇನು ಪ್ರಶ್ನೆ ಕೇಂದ್ರ ನಾ ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ಅಪ್ಕಾಗದ್ ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳದ್ದೆ.
2: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, 8 ಜನರಲ್ಲಿ ಕೊನೆಯದು ಕೊಂಗಟದ ಮಗು ನೀವು. ಕೊಂಗಟ
3: ಕೊಂಗಟಲ್ಲ ಆಗಳಿಕೆಲ್ಲ ಕೈದು ಅಥವಾ 7-8 ಅಪತಿ ಎಷ್ಟು ಕೊಂಗಟ ಉಳಿತು ಮೇಡಮ್.
2: ಅದು ವಿಷಯ ಹೌದೇ. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರಾ?
3: ಗದ್ದಿಗೆಲ್ಲ ಇಳುಕಂದ್ರೆ ನಾಳೆಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯಲ್ಲ 20 ಮನೆಯಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತು, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ ಓಡಾಟ ಎಲ್ಲ ನಮ್ ಕೆಲಸದವರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ನಾವು ತಿಂದು ಕೊನೆಗೆ ಅವ್ರು ಬಿಡಿ ಕಲ್ಸ್ಕವ ಅಂತ ಬಿಡಿ ಕಲ್ಸ್ಕವಪ್ಪ. ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಎಳದೇ ಕಲ್ಸ್ಕೋದು. ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುವುದಿಲ್ಲ. ಅದೆಲ್ಲ ಸಣ್ಣ ಸಣ್ಣದ ಅದಲ್ ಕಂಡು ಇವತ್ತು ನಮ್ಗೆ ನೆನಪಿತ್ತು. ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದ್ ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಕ ತಪ್ಪದು ಬಾರಿ ದೂರ. ನಾವು
2: ಮತ್ತೆ
3: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸಿಗೆ ಎಲ್ಲ ಕೆಲಸದಾರಲ್ಲ ಬಿಡಿಸಿ ಅಂತ ನಾವು ಒಲಿಗೆ ಹೋಯ್
2: ಹಚ್ಕೋ
3: ಹಿಂಗೆ ಒಲಿ ಗಂಡದ ಮೇಲೆ ಇಟ್ಟರೆ ಹಚ್ಚುದಿಲ್ಲ ಮೇಡಮ್. ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
2: ನಮಗೆ ಗೊತ್ತಿರ್ಲಿಲ್ಲ
3: ಅದನ್ನು ಬಿಡಿಸಿ ಅಂದ್ರೆ ನಾವು ಬಿಡಿಸಿ ಏನಿತ್ತಂದ್ರೆ ಅರ್ಥ ಅಲ್ಲ.
2: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ
3: ಮತ್ತೆ ಕೆಲಸ ನೀರು ತಗೊಂಡೋಗಿ ಕೊಡುದು ಹಾಗೆ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರೆಲ್ಲ ಹೇಳಿ ಮಳಿ ತೆಗಿತಾರೆ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದೆ. ಏನು ಹೇಳಿ ಒಂದು ನೀರು ಕುಡಿತೀ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದಂದ್ ಹೇಳ ಸುಮ್ಮನೆ ಟೈಮ್ ಪಾಸ್ ಮಾಡುದು. ಟೈಮ್ ಪಾಸ್ ಮಾಡ್ತಾರೆ ಹೊತ್ತು ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
2: ಅಲ್ಲ ಸರ್, ನೀವು ಕಟೀಲ್ಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
3: ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ. 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
2: ಹೆಚ್ಚು ಕಮ್ಮಿ 30 ವರ್ಷ.
3: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
2: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
3: ಹೆಚ್ಚು ನಾವು ತುಳಿನಂಗೆ ಇದ್ದು. ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
2: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
3: ಭಾಷೆ ಬದಲಾವಕ್ಕೆ ಎಂತ ಗೊತ್ತಾ ಮೇಡಮ್, ಈ ಭಾಷೆ ಬದಲಾವಂತ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾತು. ಸಮ ಕಲ್ತ್ಕೊಂಡು ಹೋಯ್ನ ಕಾಣಿ. ಈಗ ನೀವು ಇಲ್ಲಿ ಯಾರನ್ನೇ ಬಪ್ ಕೇಳಿ, ಅವ್ನು ಒಳ್ಳೆ ಪೋಸ್ಟಾಗ ಇದ್ದಾನೆ ಒಳ್ಳೆ ಉದ್ಯೋಗದ ಇದ್ದಾನೆ ಭಾಷೆ ಬದಲಾತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದ ನೀವು ಹೂನ್ ರೀ ಕೂರ್ರಿ ಒಂದು ನಿಮ್ಮ ಕತಿ ಹೇಳುದ. ವಾಪತ್ತಿಗೆ ನಮ್ಮ ಮನೆಯಂಗೆಲ್ಲ ಮಕ್ಕಳು ಕಾಣಿ ಹಾಸಿಗೆ ಹಿಡ್ಕೊ ಆತ, ಒಲ್ಲಿ ಹಿಡ್ಕೊ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ. ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಿಷ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತದೆ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ. ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟಿದೆ. ನಂಗೆ ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ, ಕುಂದಾಪುರ ಕನ್ನಡದ ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೆಲ್ಲೇ ಹತ್ತು ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿಗುಂಪಾಯ.
2: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
3: ಅಲ್ಲಿ ತಾಂಗ್. ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ
2: ಇಸ್ಪಿಳ್ತಲ್ಲ.
3: ಹೌದು, ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ.
2: ಇಲ್ಲಿಯರೇ ನಂಬದಿಯರೇ
3: ನಂಬದೇಳು, ಅವಳು ಇಲ್ಲಿ ಕೊಡ್ತಾಳೆ ಇದು ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸದಳು ಒಟ್ಟಿಗೆ ಕಣ್ಕ್ ಕಲ್ತರು. ನಾನು ಕಟ್ಟಿಲಂಗೆ ಎಲ್ಲ ಮಾತಾಡೋದು ತುಳಿದು ಮಾತಾಡೋತಿ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು, ಅವ್ರು ಕನ್ನಡದಾಗೆ ಇವ್ರಿಗೆ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಾಲ್ ಆರ್ಕೊಳ್ಳಿ ನಾನು ಭಾಳ ಜಾಗ್ರ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆದ್ರೆ ಎಂತ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇರ್ ಅನ್ಬೋದು ಸ್ವಲ್ಪ ಅಲ್ಲಿ ಹೆಚ್ಚು ಕಡಿಮೆ ಬೇಡ, ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಬರ್ತದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದ್ರೆ ಭಾಳ ಇದಮಿತ್ತಮಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
2: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರಿ?
3: ಖಂಡಿತ, ಕುಂದಾಪುರ ಕನ್ನಡ ಉಳುಕ್ ಸಾಧ್ಯ. ನಾ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಳಿಸ್ತಾಳೆ, ನಂಗೆ ಚೀಟು ಹೋಗ್ದೆ ಯಾಕೆ ಒಚ್ಚಳಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಹೊಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ್ರಿ.
2: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
3: ಏನ್ ಬದಲಾವಣೆ ಆಗ್ತಿಲ್ಲ, ಯಾಕೆ ಊಟ ಮಾಡಬೇಕು ಅಂತ ಉಣ್ಕೊಂಬಕತ್ತಿಲ್ಲ. ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ, ನಮ್ಮ ಬಾತಿ ಇದ್ರು ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
2: ಈಗ ನಿಮ್ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
3: ಅಯ್ಯೋ, ನನ್ ಮಕ್ಕಳು ತುಳು ಮಾತಾಡ್ತಾರೆ, ಅವ್ರ ಶಾಲೆಗೆ ಒಪ್ಪತ್ತಿ ಇಂಗ್ಲೀಷ್ ಮಾತಾಡೋ ಶುರು ಮಾಡಿದ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಈ ಅಪ್ಪ ಒಬ್ಬ ಇದ್ನಲ್ಲ, ಅವನಿಗೊಂದು ಖುಷಿ ಆಗಲಿ ಅಂದೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ. ಮಾತಾಡ್ತೀನಿ ಅಂತ ಒಂದಿಲ್ಲ, ನಮ್ಮ ಸ್ವಾತಿ ದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ, ಮಾತಾಡೋದಿಲ್ಲ, ಮಾತಾಡ್ತಾರೆ ಅಂದ್ರೆ.
2: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ.
3: ಕುಂದಾಪುರ ಕನ್ನಡ,
2: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯಬ್ಬಾ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕು, ಅದಕ್ಕೆ ಬಾಲ ಕೊಡ್ಕು, ಅದಕ್ಕೆ ದೀರ್ಘ ಕೊಡ್ಕು, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಆಪದಲ್ಲ ಬಿಡಿ.
3: ಎಷ್ಟೇ ಹೇಳಿ ನೀವು ಆಡದನ್ನ ಬರೋಕ್ ಆಪದ ಕನ್ನಡದ ಮಾತ್ರ
2: ಅಲ್ಲ,
3: ನೀವು ಆಡದನ್ನ ಇಂಗ್ಲೀಷ್ಗೆ ಆಡದನ್ನ ಇಂಗ್ಲೀಷ್ ಬರೋಕ್ ಆತಿಲ್ಲ, ಯಾವ ಭಾಷೆ ಆಡದನ್ನೆಲ್ಲ ಬರೋಕ್ ಆಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನ ಕನ್ನಡದ
2: ಬರ್ಕೊಡ್ತೀನಿ.
3: ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಆಕ್ಸೆಂಟ್ ಅಂತಿರುತ್ತೆ,
2: ಕರೆಕ್ಟ್
3: ಕರೆಕ್ಟ್. ಅದಕ್ಕೆ ಆಡದಂಗೆ ಮಾತಾಡೋದು ಇದ್ರೆ ಕನ್ನಡದ ಮಾತ್ರ,
2: ಕರೆಕ್ಟ್.
3: ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಈಗ ಬಂದೆ ನಾನು ಕಟೀಲಿನಿಂದ ಕೋಟಪೇಟೆಗೆ, ಪದ್ಯ ಇಲ್ಲದ
2: ಒಳ್ಳೆ ಹೇಳ್ರಿ ಮಾರ್ರೆ.
3: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್, ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ, ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ, ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊ, ಈ ಕಣಿ ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ, ಕಾಂತ ಬಂತ, ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು, ಕಾಂತ ವರ ಆಗ, ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕ್ ಆತಿಲ್ಲ. ಇದು ದೀರ್ಘ ಆದ್ರೆ
2: ಅದು ಹ್ರಸ್ವ,
3: ಈಗ ಕಾರ ಹ್ರಸ್ವ ಬಂದ್ ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ, ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
2: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದ್ದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ,
3: ಮಾತಿಗೂ ಅದೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು, ಹಾಲುಗೀಲು, ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
2: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
3: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
2: ಹೇಳಿ.
3: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ದು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
2: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
3: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮಾರ್ರ, ಹೆಕ್ಕತ್ತಿ ಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ, ಉಂಬದ ಗಿಂಬದ ಕೇಳ್ಬೇಡಿ, ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದೆ ಅಂತದ್ದು ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆ ಅದಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
2: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು,
3: ಯಾವ ಜೋಡು ಪದ, ಎರಡೆರಡು ಪದಗಳು ಬರುದ. ಈಗ ಹಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
2: ಆಯ್ತು. ನಮ್ ಕುಂದಾಪುರ ಕನ್ನಡದಲ್ಲ
3: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದು ಯಾವ್ದು ಹುಡುಕುದು ಈಗ ಅಂದ್ರೆ, ಅದು ಕುಂದಾಪುರ ಕನ್ನಡದಾಗ ಅಂತ ಹೇಳಿ ಏನ್
2: ಅಂತದ್ದು
3: ಏನಿಲ್ಲ.
2: ಗ್ರಾಂತಿಕ ಕನ್ನಡದ ನಾವು ಹಣ್ಣು
3: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾವ್ ಬೇರೆ ಅದನ್ನೇ ಬಳಸ್ತೆ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೇ ಒಳ್ಳೆ ನಿಮ್ಗೆ ಅಗಲ ಏನಿಲ್ಲತ್ತೆ, ದಿನ ನೀವು ಉಟ್ಕೊಂಡ್ರೆ ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಅಂತ.
2: ಕರೆಕ್ಟ್.
3: ಈಗ ನೀವು ಮದಿಗೂ ಹರ್ಕೊಳ್ಳಿ, ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಎಬ್ಬೇಸ್ ಹಾಕಂದೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ವಾಪಸ್ ಸಣ್ಣದು ಮಾಡ್ಕೋದು ಅನಿವಾರ್ಯ. ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಾಂಗ್ ಕರಿತೆ ಕಂಡು ಪೂರೈಸುತ್ತ ಕಡಿ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು ಕಡಿ ಬಾಲ ಹತ್ತು ಕಡಿ ಹೋಯ ಯಾಪದ ಯಾಕಂದ್ರೆ ಅದೇ ಸಣ್ಣದಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡುತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಯಾಕೆ ಅದೆಲ್ಲ ಭಾಷೆಯಲ್ಲಿ
2: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್
3: ಯಾವ್ದು
2: ಸರ್ ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ ಸರ್ ಇದ್ದದ್ದು
3: ಸರ್ ಇದು ಮೊದಲು ಶಣದಿತ್ತು ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
2: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದೆ ಹೆಂಗಂದ್ರೆ ಹಾಯ್
3: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತಂದೇಳಿ ನಮ್ಮಲ್ಲಿ ಒಂದು ನಂಬಿಕೆ.
2: ಹೌದು
3: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂಬ್ದು
2: ಹೌದು
3: ಏಳು ಹೆಚ್ಚಂಬ್ದು
2: ಹೌದು
3: ಏಳು ಹೆಚ್ಚು ಒಂಬತ್ತು ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು ನನ್ನಮ್ಮ ಗಂಜಿ ಅಂತಿಲ್ಲ ಮಂಚ ಅಂತಿಲ್ಲ ಅವಳು ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಹೇಳೋ ಕ್ರಮವೇ ಇಲ್ಲ ಗಂಡನ ಹೆಸರಾರು ತಪ್ಪೇ ಹೇಳಕ್ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ ನಮ್ಮ ಬಾವಣ್ಣ ಹೆಸರು ಹೇಳುಕೆ ಇಲ್ಲ ಮುಟ್ಟಕ್ಕೂ ಇಲ್ಲ ಬಾವಣ್ಣನ ಎಂಜಲನ ತಮ್ಮ ಹೆಂಡತಿ ತೆಗೋಕಿಲ್ಲ
2: ಯಾಕೆ
3: ಅದು ಅದು ಅದು ಅಷ್ಟು ನಿಷಿದ್ಧ ಅಷ್ಟು ಪವಿತ್ರ ಗಂಡನ ಅಣ್ಣ
2: ಎಂಜಲ್ ಕೂಡ ತೆಗೋಕಿಲ್ಲ
3: ಎಂಜಲ್ ಕೂಡ ತೆಗೋಕಿಲ್ಲ ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ ಅದೇ ಬಟ್ಲ ತೆಗೀನಿ
2: ಹಿರಿಯಪ್ಪ
3: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂದೇಳಿ ಅಂದ್ರೆ ತೆಗೆಯೋದು ಅದಕ್ಕೆ ಎಂಜಲ್ ತೆಗೆಯೋದು ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂತು. ಈಗೆಲ್ಲ ಬಿಡಿ ಈಗೆಲ್ಲ ಗಂಡನ ಎಂಜಲ್ ಅಲ್ಲ ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋದು ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
2: ಅದಂಗೊಂದು ನೆನಪಾಯ್ತು ಅದು ಯಾರೋ ಗಂಡನ ಹೆಸರು ಶಂಕರಮ್ರ ಅವ್ರ ಹೋಟ್ಲಿಗೆ ಹಾರಮ್ರ ಅಲ್ಲಿ ಶಂಕರಪಳ್ಳಿ ಎಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ ಅದು ಗಂಡನ ಹೆಸರು ಹೇಳುಕಾಗಲ್ಲ ನಂಗೆ ಅವ್ರ ಪಳ್ಳಿ ಕೊಡಿ ಅವ್ರ ಪಳ್ಳಿ ಕೊಡಿ ಅಂತ ಹೇಳ್ತಿದ್ರು ಅದು ಯಾರು ಪಳ್ಳಿ ಮರ ಅಂದ್ರೆ ಅವ್ರ ಪಳ್ಳಿ ಅವ್ರ ಪಳ್ಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ ನನ್ನ ಅಜ್ಜಿಯಲ್ಲಿ ಕಂಡಿದ್ರೆ ನನ್ನ ಅತ್ತೆ ನನ್ನ ಮಾಯಿ ದಿಕ್ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ ನೀವು ಹೇಳ್ದಂಗೆ ಮಾವನ ಹೆಸರು ಮಾಯಿ ಹೆಸರು ಭಾವನ ಹೆಸರು ಗಂಡನ ಹೆಸರು ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ ನೀವು ಹೇಳ್ದಂಗೆ ಏಳೆಚ್ಚು
3: ಏಳೆಚ್ಚು ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತೊಂದು ಹೆಣ್ಣು ಹುಟ್ಟರೆ ಅದು ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
2: ಸರ್ ನಾನು ಮೂರು ಗಂಡು ಆದ್ಮೇಲೆ ಒಂದೇ
3: ಅದಕ್ಕೆ ಅಕ್ಕು ಅಂತ ಹೇಳಿ ಹೆಸರು ಅಕ್ಕು ಅಕ್ಕಮ್ಮ ಅಂತ ಹೇಳಿ ಹಿಂಗೆ ದೇವ್ರ ಹೆಸರು ಇಟ್ಟು ಅದೇ ಅಂತ ಇಲ್ಲ ರಾಮಾಯಣ ಹೋದ್ರ ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ ಕಳಿಸಿ ನಂಬಿಕೆ ಅಷ್ಟೇ ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು ಅಂದ್ರೆ ಅಕ್ಕು ಅಂತ ಹೇಳಿ ಕರೋದು ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೇ ಅಕ್ಕು ಅಂತ ಕರೋದು ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರ ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು
2: ಸಾಕು ಹೌದು ಹೌದು
3: ಸಾಕು ಇನ್ನು ಹುಟ್ಟತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
2: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ ಹೆಂಡತಿನ ಸಂಬೋಧನೆ ಮಾಡುದು ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ
3: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ
2: ಹೆಂಡತಿ ಗಂಡನ
3: ಹೆಂಡತಿನ ಹೇಳ್ತಿ ಹಾಯ್ ಎಂಬುದ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡ್ತಿ
2: ಒಂಚೂರು ಹೇಳಿ
3: ಹಾಯ್ ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹಾ ಬೇರೆ
2: ಅಹಂಕಾರ
3: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
2: ರಿಕ್ವೆಸ್ಟ್
3: ಆ ಹಾಯ್ ಬೇರೆ ಇನ್ನೊಂದು ಇನ್ನೊಂದು ಹಾ ಅಪ್ಪಿದ್ದ ಗಡೆ ಒಂದು ಕರೆದು ಕೇಮ್ ಆ ಹಾ ಬೇರೆ
2: ಕರೆಕ್ಟ್
3: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ ಅವ್ಳು ಮೊದಲೇ ಇನ್ನು ಇನ್ನು ಹಾಯ್ ನಿಮ್ಗೆ ಸುಕ್ಕ ನಿಮ್ ಕಲ್ಕಣಿ ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪಸ್ ಅಂದ್ರೆ ಆ ರಸ್ವ ಹಾಯ್ ಅವ್ರು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಲ್ಜನ್ ಮಗಳು ಸುಮಿತ್ರ ವಾದಳು ಬರ್ಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ತ ಹಾಯ್ ಹೊಲ್ತಾಡೋರು ಮಳಿಗೆ ಹಂಗೆ ನೈಟಿ ಒಂದು ತಕೊಂಡ್ರು ಮೂರು ಎತ್ತಿ ಕೊಡ್ತಾರೆ ಮಾರ್ರೆ ನಾವು ತಕೋಬಪ್ಪಿ ಅಂದ್ರೆ ಮೂರನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲ ನೆರಮನೇರ್ ಸುದ್ದಿ ಹೇಳ್ತಾಳೆ ಮೂರನೇ ಹಾಯಲ್ಲಿ ಬೈತಾಳದ ಲೆಕ್ಕ ಈ ಹಾಯಲ್ಲೇ ದೀರ್ಘ ರಸ್ವ ಮತ್ತು ದೀರ್ಘ ಮಾಡಿರ್ಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತ ನೀವು ಹೆಂಡ್ತಿ ನಿಮ್ಮ ಮಾತಿನ ಅಡ್ಡು ಬಂದಿ ಈಗ ನೀವು ಗಂಡನ ಹೆಸರಿನ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು, ಹೆಂಡತಿ ಹೆಸರು ಹೇಳೋಕಿಲ್ಲ, ಹೆಂಡತಿ ಹೆಸರು ಹೇಳೋದಿಲ್ಲ, ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ, ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ.
2: ನೀವು
3: ನಾವು ಹೇಳೋದು ಎಲ್ಲ ಹೇಳುತ್ತೆ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
2: ಗಂಡ ನನ್ನ ಹೆಸರು ಹೇಳುದಿಲ್ಲ,
3: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ, ಈಗಿನ ಹುಡುಗಾಟಿಕೆ ಕಾಲದಾಗೆ
2: ಅಲ್ಲ, ನನ್ ಗಂಡ ಈಗ್ಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ.
3: ಓ, ಹಂಗಾರು ಸಂಪ್ರದಾಯ ಇತ್ತಂಗ,
2: ನನ್ನ ಹೆಸರು ಹೇಳುದೇ ಇಲ್ಲ.
3: ನೀವು ಏನ್ ಹೇಳಕ್ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ ಅನ್ಕ ಅಂದ್ರೆ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು, ಅಪ್ಪನ ಕರಿ ನಿಮ್ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳುಕ್ ಆಗ್ತಿಲ್ಲಲ್ಲ. ಮತ್ತೆ ಇಲ್ದಿದ್ರೆ ಅವರೇ ದಪ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ ಒಂದ್ಸೂರು ಕಾಂಬ ಎಂತದ ಒಂದ್ ನಾಲ್ಕು ಹುಡುಗಿ ಎದ್ದಿ ಕೊಡ್ತಾರೆ ಬರ್ಲಿ ತಕ್ಕಂಬ ಅಂದೇಳಿ ಆ ಹೋಜ ಒಂಬತ್ತಿಗೆ ಅಂದ್ರೆ
2: ಗೌರವಪೂರ್ವಕ
3: ಗಂಡಿಂಗ್ ಬೆಲಿ ಕೊಡುವಂತ ಕ್ರಮ.
2: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
3: ನಮ್ಮನೇ ಹಾಯ್ ಎಂದೇ ಕರೋದು, ಅವಳು ಹೆಸರು ಹೇಳುದಿಲ್ಲ.
2: ಹಾಯ್ ಅಂದ್ರೆ ಹಾಯ್ ಅಂದ್ರೆ ಹಾಯ್
3: ಅದು ಹಾಯ್ ಇದ್ದದೀಗೆ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ, ನಮ್ಮ ಕಾಲ ಹಾಯ್ ಇದ್ದದ.
2: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ, ಅದ್ರಲ್ಲಿ ನಾವು ಬಳಸುವ ಧ್ವನಿ, ಅದೇ ಎಷ್ಟೆಷ್ಟು ಅರ್ಥ ಕೊಡುತ್ತೆ.
3: ಚಂದ ಐತೆ ಈ ಕಣಿಗ, ಈಗ ಕಣಿಗ ನಮ್ ಗೋಸರ ಅಂತ, ಆ ಗೋಸರಂ ಶಬ್ದಕ್ಕೆ ಇಷ್ಟು ಅರ್ಥವ್ಯಾಪ್ತಿ ಇತ್ತು ಕಣಿ.
2: ಎಷ್ಟು
3: ಈಗ ಗೋಸರ ಅಂದ್ರೆ ಕೆಸರಲ್ಲ, ನೀರು ರಾಡಿ ಅಲ್ಲ, ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ, ದನದ ಗೋಮಯ ಹೋಯಿ, ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡದೆ ಹೊರತು ಕೆಸರ ಮೇಲೆ ನೋಡುವುದಲ್ಲ.
2: ಕರೆಕ್ಟ್.
3: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತರ ಎಷ್ಟೊಂದು ಕಲ್ಪನೆ ಇತ್ಕಣಿ, ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂತ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಆಗ್ತದೆ, ಈಗ ನೀವು ರೋಡ್ ನೀರು ನಿಂತಿರೋ ಕೆಸರು ಆಗ್ತದೆ, ಗೋಸರ ಆಗ್ತಿಲ್ಲ ಅದು. ಈ ಕಡೆ ಹೊಟ್ಟೆ ತಿಪ್ಪುದು, ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ, ಅವನಿಗೆ ನಮ್ಮನ್ನು ಕಂಡುಕೊಂಡು ಸ್ವಲ್ಪ ಹೊಟ್ಟೆ ತಿಪ್ಪತ್ ಮಾರ್ರೆ. ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜಮೈಕ ಬಾ ಗಜಮೈ, ನಮ್ಮ ನಿಮ್ದಲ್ಲಿ ಒಂದು ಮೈಕಾರೆ, ಮೂರು ಮೈಕ್ ಇತ್ತು, ಗಜಮೈಕ ಹರ್ಮೈಕ ಕಣ್ಮೈಕ, ಮೂರು ಮೈಕ್ ಇತ್ತು ನಮ್ಗೆ, ಒಂದು ಮೈಕ್ ನಿಮ್ದಲ್ಲ ಒಂದೊಂದಾರೆ, ನಮ್ದು ಗಜಮೈಕು ಇತ್ತು. ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂದ್ರೆ, ಗಜಮೈಕ ಅಂದ್ರೆ ಮೈಕ ಮಾಡೋದಿರುತ್ತೆ ಎಲ್ಲ ಸಾಮಾನ್ಯ, ಒಂದು ಚೂರು ಪರ್ವ ತಪ್ಪು ಮಾಡಿ ಮೈಕ ಮಾಡ್ತಾಳೆ ಅಂದೇಳಿ. ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಗ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ. ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ. ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ, ಹಾಗೆ ನಾವು ಈ ಕಣ್ಮೈಕ ಮಾಡ್ತದೆ, ಹಾಗೆ ಮೂರು ಮೈಕ ಅಂದೇಳಿ.
2: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು ಈ ಮೂರು ಪದಗಳು? ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜಮೈಕ ಮಾಡ್ತಾಳ, ಕಣ್ಮೈಕ ಮಾಡ್ತಾಳ, ಹರ್ಮೈಕ ಮಾಡ್ತಾಳ. ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
3: ಮಾಡುದು ಅವ್ರೆ.
2: ಐ ಆಬ್ಜೆಕ್ಟ್ ಯುವರ್ ಆನರ್.
3: ಅಲ್ಲ, ಒಂದು ಯಾಕೋಯ್ತ ನೀವು ತಪ್ಪು ತಿಳಿದಿರೆ, ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ, ಅವ್ರ ಹುಟ್ಟುಕೊಳ್ಳೋದವ ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದೆ ಅಲ್ಲಿ ಮಾಡ್ಕೊ, ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ, ಗಜಮೇಕ ಮಾಡ್ಬೇಡ ಗಂಡು ಮಾಡುದಿಲ್ಲ, ಗಂಡು ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ದೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ, ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜಮೈಕ ಮಾಡ್ಕತ್ತಪ್ಪ, ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜಮೈಕ ಮಾಡ್ತಾಳಲ್ಲ. ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್, ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹೋಗ್ತೇ ಅಂತ, ನಾವು ಅತ್ತೆ ಯಾವ್ದಾರೆ ಅಂತ ಅಮ್ಮನ ಕೆತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋಗ್ತೆ ಅಂತ. ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ, ನಿಮ್ಗೆ ಕೆಲವು ಸರಿ ಹೆಣ್ಮಕ್ಕಳಿಗೆ ನಿಮ್ಗಂದೇಳಿ ಅಲ್ಲ ನಾ
2: ಹೇಳ್ತೇನೆ.
3: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
2: ಗಂಡು ಮಕ್ಳಿಗೆ ಹಂಗಾರ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸ?
3: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನ್
2: ಕಣ್ ಕೊರಜಿ,
3: ಹಸಿ ಕೊರಜಿ ಅವನ್,
2: ಹಸಿ ಕೊರಜಿ,
3: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ. ನಮಗ್ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ನಮಗೆ ಕೇಳಿ ಅದನ್ನ ಹೆಣ್ಣಿಗೆ ನಾವು ಕೊರಜಿ ಅಂತಿಲ್ಲ, ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದೇಳಿ ಬೈಯುದಿಲ್ಲ. ಕೊರಜಿ ಕಣ ಮಾಡ್ಬಿಡಿ ಅಂತೇಳಿ ಗಂಡಿ ಮಾತ್ರ ಬೈಯು ಕ್ರಮ. ನೀವು ಇನ್ನೂ ಕೇತವರ್ ನಂಗೊಂದು ಇನ್ನು ಆಳು ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
2: ಅದೇ ಅದೇ, ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡು ಮಕ್ಕಳಿಗೆ ಬಳಸುವಂತ?
3: ಮಕ್ಕಳಿಗೆ ಬೈಯುದ?
2: ಬೈಯುದು
3: ಅಲ್ಲ, ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ಕು ಬೇರೆ.
2: ಅದು ಹೆಂಗೆ?
3: ಈ ಪೋಂಕ್ ಅಂದ ಹೇಳ್ರೆ ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
2: ಓಕೆ,
3: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತ,
2: ಅಂಡಿ ಪಿರ್ಕಿ
3: ಅಂಡಿ ಅಂತ, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತ, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ. ಬರೀ ಅಂಡಿ ಪಿರ್ಕಿ ಮಾಡ್ರೆ, ನೀ ಹ್ಯಾಂಗ ಬಂದಿರ್ಕಂದ್ರೆ ಲೆಕ್ಕ ಹಾಕೋ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ
2: ಎಂಟು
3: ಕಡ್ಡಿ ಸೇರೋ ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯ ಗಳುಬಳಿ ಕಳಿಸಿ ಹೊತ್ತು
2: ಕರೆಕ್ಟ್
3: ಇಡೀ ಕೊಡಿಯ ಗಳುಬಳಿ ಕೊಳನೆ ಆ ಪಿರ್ಕಿ ತೆಗೆದ ಕೊಡಿ ಅಂತ ಕಾಣಿ ನೀವು. ಅಂಡಿ ಅಂತ ಹೇಳಿದ್ರೆ ಈ ಮೇಲ್ ಚೂಪಿಲ್ಲಿದ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತಿ. ಅಂಡಿ ಅಂಡಿ ಇಲ್ಲಿದ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
2: ಈ ಎಕ್ಸ್ಪ್ಲನೇಷನ್ ಒಳ್ಳೆದು ಸರ್. ಆಕ್ಚುಲಿ
3: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ ಪಿರ್ಕಿ ಟೈಟ್ ಇದೆ ಪಿರ್ಕಿ ಸಡ್ಲಾರ್ ಕೂಡ ಪಿರ್ಕಿ ಅಂತ ಹೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
2: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ,
3: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದುಡಿಯ

0: ಬೆತ್ತಗಿನ ಮೀನ್ ಅದು ಅಂದ್ರೆ ಹೆಚ್ಚು ಸ್ವಲ್ಪ ತೆನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದೆ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳು ಮುಯಿಡ ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮಿಗೆ ಮುಯಿಡ ಹಾಕೋದಿಲ್ಲ ಯಾರು. ಮುಯಿಡ ನೀವು ಅಲ್ಲಿ ಹತ್ತೋಡುದು ಇತ್ತೋಡುದು ಹತ್ತೋಡ ಇಡೀ ಬಾಮಿ ನೀರು ರಾಡಿ ಮಾಡುದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡ ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲಿ ಒಡೀ ಐಕಂಡು ಈ ಕೆಲಸ ಮಾಡುದು ಅದು ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು. ಅದರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ
1: ಮುಯಿಡ್ತಾ ಇಕ್ಕಂಬ್ದು
0: ಹತ್ತು ಹಬ್ಬದ ಇತ್ತು ಹಬ್ಬ ಒಂದೊಳಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ ಬಾಳಿ, ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ ಐರ್ ಮೀನು ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲೆ ಅದೊಂದು ಬಂತ ನೀರ್ ಪೂರ ಸುಸುತ್ತಿರಲಿ ಹಾಳೆ. ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ, ಈಗ ಐರ್ ಬಿಡ್ತಾರೆ. ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರೆ ಏನ್ ತೊಂದರೆ ಆತಿಲ್ಲ. ಈ ಮುಯಿಡ ಬಂದ್ರು ಹೋಯ್ತು.
1: ತಳುಮುಯಿಡ
0: ತಳುಮುಯಿಡ ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದ್ದೇ ಗೊತ್ತಂತ. ಹ್ಯಾಂಗ್ ಕತ್ತರಿಸ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದ್ ಹ್ಯಾಂಗ್ ಕೈಟಿ ಹೋಯ್ತಂದ ಹೇಳಿ ಅವ್ ಬುಡದರ್ಚಿ ಕತ್ತರಿಸಿರ್ತ ಮೋಸ ಮಾಡುದು. ಹಂಜುಮೇರ
1: ಹಂಜುಮೇರ
0: ಅಂದ್ರೆ ಮೋಸ ಮಾಡುದು ಅವನು, ದೊಡ್ಡ ಹಂಜುಮೇರ ಬಾರ್ದ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಬಂದ ಪದವ
0: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೇಗಿಂದಲ್ಲ
0: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ
0: ಹರ್ಕತ್ ಇಲ್ಲ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ ಅದು. ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣಿಗೆ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್. ಯಾಕಂದ್ರೆ ಲಾಂಗ್ ಚೈನ್ ಅದು ಈ ಮದುವೆ ದಿನಗಳು ಲಾಂಗ್ ಕುಂದಾಪುರದ ಹತ್ರ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿದ್ರೆ ಲಾನ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಮೇನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾವು ಬೈದಾರೆ ನಿಮ್ಗೆ ಕಾಣಿ ಒಂದು ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗೆ ಇಟ್ಕೊಂಡು ಗೊತ್ತಿಲ್ಲ ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚೋದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳು ಕೈ
1: ಕಳಿಸೋದು
0: ಉಳಿಚುದು ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೆ ಒಂದು ಮರ ಹಾಕಿ ಇಟ್ಟಿಡಿದ್ರೆ ಅಕ್ಕ ಯಾಕೆ ಅಲ್ಲಿ ಹಿಲಿಗಿಟ್ಟರೆ ಮರಿ ಓಡಿಸೋದು ಹೇಳಿ ಲೆಕ್ಕಾಚಾರ ಇಲ್ಲ ಅದು ಅವ್ರು ಅವ್ರ ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಡ ಅಕ್ಕ ಯಾಕೆ ಒಂದು ಇಟ್ಟಿ ಚಾವಡಿದ್ರು ಕೊಡ್ತೀನಿ ಮರ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕೆ ಒಂದು ಸ್ವಲ್ಪ ಚಾ ಕುಡಿದ್ರು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ ಅಷ್ಟೂ ಅಚಾಮಗೋಚರ ಬೈತರಲ್ಲ ಅದೆಲ್ಲ ಅದರಲ್ಲ ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು ನಮ್ಮ ಮಂಗ ಅಂದ್ರೆ ನಂಬದಿರಿ ತಾಂಗುದೇ ಇಲ್ಲ ಬೈಗಳನ್ನೇ ಹಿಟ್ಟಿ ಹಿಟ್ಟೇ ಬೈದ.
1: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವು ಅದು ಅದನ್ನು ಹೇಳಿರೋದ್ಯೋ ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ ಅದ್ರ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನು
1: ಹೇಳಿ
0: ಹೊಗಳಿ ಬೈಕ ನೀವು ದೊಡ್ಡ ಗಾಂಧಿ ದೊಡ್ಡ ಹರಿಶ್ಚಂದ್ರ ನೀವು ದೊಡ್ಡ ಶ್ರೀರಾಮಚಂದ್ರ ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ಹೊಗಳಿ ಬೈದು ಈಗ ನೀವು ಶ್ರೀರಾಮಚಂದ್ರ ನೀ ದೊಡ್ಡ ಹರಿಶ್ಚಂದ್ರ ನೀ ದೊಡ್ಡ ಗಾಂಧಿ ಅಂತ ಹೇಳ್ಕೊಂಡು ನಿಮ್ಮನ್ನಲ್ಲಿ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು ಇನ್ನು ಬೈದು ಹೊಗಳಕ್ಕ ಬೈದು ಹೊಗಳಕ್ಕೂ ನಮಗೆ ಗೊತ್ತಿದೆ
1: ಹೇಗೆ
0: ಬೈದೀಗ ನಿಮ್ಮ ಬೈದ್ರಿಗೆ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡುದು ಅದು
1: ಪ್ರೀತಿ
0: ಪ್ರೀತಿ ಅದೇ ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
1: ಎಷ್ಟು ಲೈಕ್ ಇತ್ತು ಸರ್ ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸುದೇ ಬೇಡ ಅಂತ ಅನ್ಸುತ್ತೆ ಸರ್ ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ
0: ಪೇಪರಲ್ಲ ಬರುದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವು ಅಲ್ಲೇ ಕೈ ಮಾಡ್ಕೊಂಡ್ಬಿಟ್ಟು ಅಲ್ಲ ಅಂತ ಶಬ್ದಗಳಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು
0: ಇವ್ರ ಕೆಮಿ ಮೇಲೆ ಬಿದ್ದರೂ ಸಾಕು ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್ ಚರ್ಮದಂಗೆ ನೀರು ಕೊಡುದು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೋಗ್ತದೆ ಬೇಕಾದಷ್ಟು ಈ ಮಕ್ಕಳಿಗೆ ಅವು ಕೆಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರೋ ಗೊತ್ತಾಗ್ತದೆ
1: ಮೇಲೆ ಬಿದ್ದದ್ದು ನೆನಪು
0: ಅದು ನೆನಪಾತು ಮತ್ತೆ ಮತ್ತೆ ಈ ಭಾಷೆ

0: ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀವು ಕಣಿ ಎಂತೆಂತಾರೆ ಕಣಿ, ನೀವು ಮಾರ್ಕೆಟಿಗೆ ಕಣಿ ತುಳುನಾರು ಹೇಳ್ತಾರಲ್ಲ, ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದಾಪುರ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು. ನೀವು ಈ ಕುಂದಾಪುರ ಬಂಡಕಾಸ PMJ ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿಕ್ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನದಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಕಂಡ್ರೆ ಮೂರು ದಿನ ಹಿಂದಿದ್ರು. ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ, ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗ್ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ, ನೆಟ್ಟಿಗೆದ್ದ ಭಾಷೆ ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತರು ನಮ್ಮನೆ ಯಾರು ಕಾಂತರು ಅಂತ ಹೇಳೋ ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೆ ಇಚ್ಚು ಮಾತಾಡೋದು ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂದೇಳಿ ಒಂದು ಗಾದಿ ಇತ್ತು. ಈ ಈ ಹಳ್ಳಿಯರಲ್ಲಿ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿ ಅಂತ ಹೇಳಿದ್ರೆ ಟ್ರಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿ ಐಕ ಮನೆಗೆ ಹೊತ್ತು ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂತ, ಅದು ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಇದು ಪ್ರೀತಿ ಮಾಡೋಕೆ ಅಂತ ಇಲ್ಲ, ಅವ್ರಿಗೆಲ್ಲ ಬಟ್ಟೆ ತಪ್ಪಂತ ಇತ್ತು ಮಕ್ಕಳ ಕೈಲಿ. ಆ ಮಕ್ಕಳು ಒತ್ತಿಯಾದ ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೇ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವರಿಗೆ ಅದು ಅದೊಂದು ಅದು ಈಗ ನಾವು ಗೊಬ್ಬರ ಒರೆಸುತ್ತೆ ಗೊಬ್ಬರ ಹೊರಿತಾರೆ, ಅದ್ರ ಗೊಬ್ಬರದ ಅದು ವಾಸನೆ ಬರುತ್ತೆ, ಅದು ಅದೇ ಕೈಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ, ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ.
0: ಆರೋಗ್ಯವಾಗಿ ಇರ್ತಾರೆ.
1: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಗೊಂಡ ಸೋಪಾಗಿ ಕೆಮಿಕಲ್ ಒಂದಿಟ್ಟು ನಾವು ತಗೊಂಡು ನಾವು ಅದು BMI ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತು ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತು ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕೋದು ಯಾಕೆಂದ್ರೆ ಅಬ್ಬಿ ದಿಕ್ಕಳು ಅಬ್ಬಿ ದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನು ಭಾಷೆನ ಕಲುವುದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೇಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಳ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದೊಂದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ. ಹಾಪ್ಕೊಂತ ದಾರಿ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದೇಳಿ. ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ, ಒಂದು ಕನ್ನಡದಂಗೂ ಹೋಯ್ಲಕ್ಕ ನೀವು ಇಂಗ್ಲೀಷಂಗೂ ಹೋಯಲು ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ಹೋಗೋರೆ ನಮ್ಮ ಕತೆ ಮುಗ್ದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ವಿ ಸರ್, ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ. ಒಂದ್ ವೇಳೆ ನೀವು ಪ್ರಾಧ್ಯಾಪಕರಾಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರಾಯ್ದಿದ್ರೆ ನಾ ಸತ್ಯಕ್ಕೆ ಹೋದ ಮನೆ ಒಳ್ಳೆ ಊಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ. ನಾನು ಒಳ್ಳೆ ರೀತಿ ಹಂಗೆ ಇದಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆಗೆ ಅನ್ನೋದೊಂದು ಸೇರಿ ಹೋಯ ಹೊತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಊರ ಬಪ್ಪಕಾತಿಲ್ಲ. ನೀವೀಗ ಒಂದು ಈ 30 ವರ್ಷ ನಮ್ಮ ಊರಂಗಿದ್ದರೆ ನೀವು ಈ ಊರಂಗಿದ್ದರೆ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವು ಎಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದ ಕೂಡಲೇ ಮಾತಾಡ್ಕೆ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನು ರುಚಿ ಐಕರೆ ನೀವು ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನ್ ಆಗಿದೆ ನೀವು ಅಲ್ಲಿ ಹೋಗಿ ಕಣಿ ಅಲ್ಲೊಬ್ಬ ಹಾಯ್ ಅಂತ ಹೇಳಿದ್ರೆ ಸರ್ ಎಷ್ಟು ಖುಷಿ ಆಯ್ತು.
1: ತುಂಬಾ ಖುಷಿ ಆಯ್ತು
0: ಅಂದ್ರೆ ಭಾಷೆ ಖುಷಿಯಾಗುವುದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಬರೋದು ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರಂಗೆ ಅವ ಯಾವನೇ ಅಲ್ಲಿ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲಿ ರೋಡಿಲ್ಲ ನಮ್ಮ ಪೈಕೇರಿ ಅಲ್ಲಿ ರೋಡಿಲ್ಲ ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿನ ಹಾಳು ಮಾಡ್ಕೊಂಡು ಗಜನಿ ಮಹಮ್ಮದ್ ಬಂದನೆ ಅಂತ ಮಾಡ್ದ. ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 16 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆ ಪಾಠ ಮಾಡಿದ್ರೆ ನಮ್ಮ ಸರಿ ಹೋಗುತ್ತೋ ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳತ್ತೆ ಅಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ, ಇಲ್ಲಿ ಸಂಸ್ಕೃತಿನ ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತಂದೇಳಿ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು. ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್.
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ. ಒಂದೊಂದು ಮನೆ ಒಂದೊಂದು ಥರ, ಅದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ, ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ಇದ್ದೇ
0: ಇತ್ತದ, ಒಂದೊಂದು ಜಾತಿ ಒಂದೊಂದು ಭಾಷೆ ಇತ್ತದೆ
1: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡ,
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ ನಾವು ಮಾಡೋದು ಭಾಷೆನೆಲ್ಲ ಕೇಂತ ಕಿಂಬಿಲ್ ಬೀಳತ್ತೆ, ಏನು ದೊಡ್ಡ ಲಾಭ ಇದ್ದೀರು. ಒಂದು ಭಾಷೆ ಉಳಿಸೋಕೊಂದು ಸಣ್ಣ ಪ್ರಯತ್ನ ಆಗಿದ್ದು ಅವಳು. ಈಗ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿ ಅಂದರೆ ನಿಮಗೆ ಗೊತ್ತಿತ್ತು,
1: ಟ್ಯಾಂಟ್ರಕ್ಕೆ ಗೊತ್ತು,
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲೆ ಮಾಡಿ ಮರಿ, ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲವ್ರು ಹಾಗೆ ಅಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗೆ ಕೇಳಿದವರು, ಏ ಹಕ್ಕಿ ಎಲ್ಲ ಪ್ರಪಂಚದಾಗೆಲ್ಲ ಹೊಟ್ಟಿನ ನೆಲಕ್ಕೆ ತಾಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ, ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಇಲ್ಲಾದ್ರೂ ಆಕಾಶ ಬಿದ್ದದ್ದು ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಈ ಕಡೆಗೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂಥ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಹೋದ್ರೆ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀನಿ ಅಂತೇಳಿ ಹೊರದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು, ಬಹುಶಃ ನಮ್ಮ ಕೇಳೋರಿಗೂ ಹಂಗೆ ಆತಿತ್ತೇನೋ. ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು, ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಪುಕ್ಕಿದಿತ್ತು, ಪುಕ್ಕಲ್ಲ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡೆ ಐಕಂಡನ ಅದು ತುಳು ಬತ್ತೋ ಅಥವಾ ಮತ್ತೆ ಇಂಗ್ಲೀಷ್ ಬತ್ತೋ ಅಥವಾ ಶುದ್ಧ ಕನ್ನಡ ಬತ್ತೋ ಅಂತ ಹೇಳುವಂತ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ ನಾನು ಉತ್ತರ ಕೊಡದಿದ್ರು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ತ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು, ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹಬ್ಬ ಬದಲಾವಣೆ ಅಂತ ಹೇಳಿಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ
1: ಇದ್ದೆ. ಎಷ್ಟು ಚಂದದ ಪದ ಬಳಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ತುಂಬ ಖುಷಿ ಆಯಿತು, ಎಂದಕ್ಕಂದರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು ಅಜ್ಜಿ ಮಾತಾಡೋದು ಅಂತ ಸನ್ನಿವೇಶ ಅಥವಾ ಮನೆ ಬದಗಿ ಪದಗಿ ಚಂದಕ್ಕ ಬಿಂದು ಅಕ್ಕ ಅಕ್ಕು ಅಕ್ಕ ಚಣಕು ಅಕ್ಕ ಇವರ ಬಾಯಲ್ಲೆಲ್ಲ ಕೇಂಬಂಥ ಪದಗಳು. ಹಿಂಗೆ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬಕ್ಕೆ ಸಿಕ್ಕು ತುಂಬ ಅಪರೂಪ, ಕೇಂದ್ರ ಕೂಡಲೇ ಅದೆಷ್ಟು ಖುಷಿ ಆಯ್ತು ಗೊತ್ತಾ? ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ, ಇದೆಲ್ಲ ಬಳಕೆ ಇಲ್ಲ ಈಗ, ಅಂದರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲದೆ ಇಲ್ಲ.
0: ಗೆರ್ಚುದು ಕಣಿಯೋದಿಲ್ಲ, ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಪದು,
1: ಅದರ ತೀವ್ರತೆ ಗೊತ್ತಾಯ್ತು.
0: ತೀವ್ರತೆ ಗೊತ್ತು, ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬೈಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡುಕಾತಿಲ್ಲ, ಮುತ್ತನ್ನ ಹೊತ್ತಿಗೆ ತುಟಿಯಿಂದ ಅಗಲ ಮಾಡಿ ಮುತ್ತು ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬಾ ಖುಷಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೋ ತನಕ ನಮ್ಮ ಕುಂದಾಪುರ ಕನ್ನಡನ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನನಗೂ ಇಲ್ಲ ಟೈಮ್ ಆಯಿ ಇಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ, ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ ಮಾತನಾಡದೆ ಇರಬೇಡ.

ಸಂದೇಶ್ ಶೆಟ್ಟಿ ಆಜ್ರಿ ನಿರ್ದೇಶನದ ಚಿತ್ರ ಗುಮ್ಟಿಯ ಹಾಡು ಹಾಡುವ ಹಕ್ಕಿ. ಹಾಡಿದವರು ಮೆಹಬೂಬ್ ಸಾಬ್. ಸಂಗೀತ ಮತ್ತು ಸಾಹಿತ್ಯ ಮೋಹನ್.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ, ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮೈಂದದ ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5 ಅಥವಾ 6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆಗೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡ್ ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲೆಯನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾ ಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿಯೇ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೋಲಗದ ಸುದ್ದಿ ಕೇಳಿದ್ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೆ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಕನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಅವಸಕೇತನ ವೃಷಕೇತು ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

0: ಹಂಸಕೇತನ
1: ಅರ್ಜುನಯ್ಯ,
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಳಿಯಂತೆ ಬಂದು ತಲೆದಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದೇ ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದನ್ನು

ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ತಂದೆಯ ಮಗನೇ ಎಂಬುದಾಗಿ ತಾಯಿಯಾಗಿರುವಂತಹ ಚಿತ್ರಾಂಗದಾದೇವಿ ಹೇಳಿದ್ದರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದೇ ಸಂಭಾವಿತಿಕೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರ ಜಾತ ಒಬ್ಬರು ವಾಹನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸವನೆ ಮಗವನ್ನು ತಿರುಗುತ್ತಾ ಇದ್ದಿ. ಆದ್ರೆ ಅವನು ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸು ವರ್ಣಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದ್ರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪುಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪುಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿಕೊಂಡ

ಅರ್ಥ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತಹ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನು ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ

ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೆ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಹುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹಂಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಎಂದು ಕೂಡಿ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಅಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ ಹೊರತು ಈ ಹೇಳಿ ಎಂಬ ಈ

ಅನ್ನ ಬಸವನಲ್ಲಿ ಬಂದವನೇ ತೊಳೆದವ ಕೂಡ ಈ ಪಿಸುಡನ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂದ ತೊಲಗು ಜನಿಗಿಕ್ಕಿನ ಬಲಗೆ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ದೃಢಕ್ಕೆ ಬಲ ಸಹಿತ.

ಮಾತ್ರವೇ ನನ್ನನ್ನು ನಿಂದಿಸಿದೆಯೋ ಹೇಳಿ ಎಂಬುದಾಗಿ ದೂರೀಕರಿಸಿದೆಯೋ ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದೆ. ಆದ್ರೆ ನೀನು ಆಡಿರುವ ಮಾತೇನು, ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ ಅವಳಿಗೆ ಅಪಮಾನವನ್ನು ಮಾಡಿದೆಯೋ, ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತುಳಿದಿದ್ದಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲೇ ಕಾಣಲಿಕ್ಕಿದ್ದಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಕೊಂಡಾಡದೇ ಇದ್ರೆ ಚಿತ್ರಾಂಗಣೆಯ ಮೈದಾನ

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ.

0: ಮಗು.
1: ಜನಕ,
0: ಕ್ಷಣ ಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನ ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸಿ ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಮಗು ಋಷಿಕೇತು
1: ಜನಕ,
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನ ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನ ಪಡೆದ ಭಾಗ್ಯವಂತರಾಗಿ ಬದುಕಿದ್ರು, ಸತ್ತ ಮೇಲೆ ತಿರೋದಕವನ್ನ ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನ ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನ ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಾಹನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋದಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ ಬಪ್ಪ.

0: ಶಕ್ಕೇತು ಮಗನೇ ವೃಷಕೇತು, ಏನಾಯ್ತಪ್ಪ ಏನಾಯ್ತು?
1: ಮಲಯಬಾರದು ಎಂದು ನೋಡಿದೆ ಎನ್ನ ಜನತೆಯ, ಇಂದು ನಿನ್ನನ್ನು ಕಾಯುವ ಭಟರಾರೆಂದು ಖಂಡಿಸಿದ.
2: ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆಯಾಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ, ಹಿಡಿದಿರುವಂತಹ ಕಟ್ಟಿಗದಿಂದ ನನ್ನ ಶಿರವನ್ನ ಅರಿದು ಬಿಡು.
1: ಅಮ್ಮ, ಏನು ಕೈಗುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೂಪೀಸ್ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನ ನಿಯಂತ್ರಿಸಬಲ್ಲಂತಹ ವ್ಯಕ್ತಿ ಆ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾತ್ರ ನಮೋ ನಮಃ.
2: ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದೇ ಪರಿಣಾಮ, ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸುತ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ, ನಮಸ್ಕರಿಸಿಕೊಳ್ತಾ ಇದ್ದೇನೆ.
2: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
2: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ. ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ ಹಿಂದಿನ ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ಯೋಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು ಸೇರುವವನಿದ್ದೆ.
0: ನನ್ನ ತಪ್ಪನ್ನ ಮನ್ನಿಸಬೇಕು.
4: ಪ್ರಿಯ ಚಿತ್ರರಂಗಾದೇವ
5: ಸ್ವಾಮಿ,
4: ಬಾ ಹೀಗೆ ಬಾ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.